ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 28ನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 18ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:35. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನೀನ ಎನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

ಸಮಯ ಸರಿಯಾಗಿ 6:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಭಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ. 6:35 ಕರುನಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕಥನಗಳನ್ನು ಆಲಿಸುವಿರಿ. 6:40 ನೇಗಿಲು ಮಡಿತ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಬರುವ ಕಪ್ಪು ಕೊಳೆ ರೋಗ ಮತ್ತು ಅದರ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಪಲ್ಲವಿ ಎಂಎಸ್ ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ ವಿಭಾಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ ಇವರಿಂದ ಮಾಹಿತಿ. 6:45 ಹೆಲ್ತ್

ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶ್ರೀ ಬಿಪಿ ಅವರಿಂದ ಪ್ರಸವ ಕಾಲಾನಂತರದ ಈ ಕುರಿತು ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:00 ಮೇ 18 ಎಚ್ಐವಿ ಏಡ್ಸ್ ವಿಶ್ವ ಏಡ್ಸ್ ಲಸಿಕೆ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಎಸ್ಕೆ ಅವರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ಎಲ್ಲರಿಗೂ ಆರೋಗ್ಯ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್, ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ತಿಳಿಯಬಹುದು. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪಕ್ಷಿ ಪ್ರಪಂಚ ಪ್ರಸ್ತುತಿ ಶ್ರೀನಿಧಿ ಹೆಬ್ಬಾರ್. ಪರಿಚಯಿಸುವ ಪಕ್ಷಿ ಚಿಟ್ಟುಗುಟಕರ. 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. 11:00 ಭಾವಗೀತೆಗಳು ಮೂಡಿಬರಲಿವೆ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದವರಿಂದ ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಜನಪದ ಗೀತೆಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನುಪಮ ನಿರಂಜನ ಅವರ ಬದುಕು ಮತ್ತು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಜಲಜೀವನ್ ಯೋಜನೆ ಕುರಿತು ಮಾಹಿತಿ ತಿಳಿಯುವರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಪಾಠ. 3:01 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಗಂಟೆಗೆ ಚಿತ್ರಗೀತೆಗಳು ಮೂಡಿಬರಲಿವೆ. 6 ಗಂಟೆಗೆ ಸೇವಾ ಮಾಹಿತಿ, 6:30ಗೆ ಜಿಲ್ಲಾ ವಾರ್ತಾಪತ್ರ, 6:51ಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ಬಳಕೆ. ಈ ಕುರಿತು ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಾಗರ ತಾಲೂಕು ಶಿವಮೊಗ್ಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಹೊನ್ನಪ್ಪ ಎಚ್ಎಂ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುಳಿಗಳು, ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ತಿಳಿಯಬಹುದು. 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ರಾತ್ರಿ 9:30ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಮತ್ತು ತಂಡದವರಿಂದ ನಾದಸ್ವರ ವಾದನ ಕೇಳಲಿದ್ದೀರಿ. 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಕೇಳಿದರೆ, ನಾವಿಂದು ಭೃಗು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಗಣೇಶನ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಗಣೇಶನ ಚತುರ್ಥಿಯದೆಂದು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದು ಸಾಮಾನ್ಯ. ಆದರೆ ಈ ಒಂದು ದೇಗುಲದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ. ಗಣೇಶ ಚತುರ್ಥಿಯಂದು ಮಣ್ಣಿನಿಂದ ಮೈತೊಳೆಯುವಂತಹ ಗಣಪತಿಯನ್ನ ದೀಪಾವಳಿಯ ದಿನದಂದು ಪ್ರತಿಷ್ಠಾಪಿಸಿ 45 ದಿನಗಳ ಕಾಲ ಪೂಜಿಸಲಾಗುತ್ತೆ. ಗಣೇಶನಿಗೆ ವಜ್ರಖಚಿತ ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ಬಸವೇಶ್ವರರ ವಚನ ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಭೃಗು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಗಣಪತಿ ದೇವಾಲಯದ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಗಣೇಶನ ಚತುರ್ಥಿಯಂದು ಮಣ್ಣಿನಿಂದ ಮೈತಳೆಯುವಂತಹ ಗಣಪತಿಯನ್ನ ದೀಪಾವಳಿಯ ದಿನದಂದು ಪ್ರತಿಷ್ಠಾಪಿಸಲಾಗುತ್ತೆ. 45 ದಿನಗಳ ಕಾಲ ಪೂಜಿಸಲಾಗುವ ಈ ಗಣಪತಿಗೆ ವಜ್ರಖಚಿತ ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತೆ. ವಿಜಯದಶಮಿಯ ದಿನದಂದು ಮನೆಗಳಲ್ಲಿ ಪೂಜಿಸುವಂತಹ ಚಿಕ್ಕ ಗಣೇಶನ ಮೂರ್ತಿಗಳನ್ನ ಈ ಬೃಹದಾಕಾರದ ಮಣ್ಣಿನ ಗಣೇಶನ ಹೊಟ್ಟೆಯೊಳಗೆ ಹಾಕಲಾಗುತ್ತೆ. ಆ ಸಮಯದಲ್ಲಿಯೇ ಗಣೇಶನಿಗೆ ಪ್ರಿಯವಾದಂತಹ ಭಕ್ಷ್ಯ ಭೋಜನಗಳನ್ನ ಸಹ ಅದರ ಉದರದೊಳಗೆ ಹಾಕಿ ಅದನ್ನು ಮುಚ್ಚಿ ಕಾರ್ತೀಕ ಮಾಸದಲ್ಲಿ ಊರಿನ ಬೀದಿಗಳಲ್ಲಿ ಮಣ್ಣಿನ ಈ ಗಣಪನನ್ನ ಮೆರವಣಿಗೆಯನ್ನ ಮಾಡಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಸ್ನೇಹಿತರೆ, ಅಂದು ಅಲ್ಲಿ ನಡೆಯುವಂತ ತೆಪ್ಪೋತ್ಸವ

ಗಣೇಶನ ಉತ್ಸವಗಳು ಭಕ್ತರ ಒಂದು ಕಣ್ಣನ್ನು ಸೆಳೆಯುತ್ತೆ. ಪ್ರತಿನಿತ್ಯ ಗರ್ಭಗುಡಿಯಲ್ಲಿ ಗಣೇಶನ ಮೂರ್ತಿಗೆ ಅಭಿಷೇಕ ಸಹಿತ ವಿವಿಧ ಪೂಜೆಗಳನ್ನ ಸೇವೆಗಳನ್ನ ಕೂಡ ಸಲ್ಲಿಸಲಾಗುತ್ತೆ. ಈ ಒಂದು ವಿಶೇಷವಾದ ಗಣೇಶನ ದೇಗುಲ ಇರುವುದು ಎಲ್ಲಿ ಅನ್ನೋದನ್ನ ತಿಳಿಯೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಶಿವ ಶಿವ ಶಿವ ಶರಣಂ ನಾರಾಯಣ ತೀರ್ಥರ ರಚನೆ ಹಾಡಿದ್ದಾರೆ ಎನ್ ಪದ್ಮಶ್ರೀ ಮತ್ತು ಎನ್ ಸೌಮ್ಯ.

ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ತುಮಕೂರಿನ ಗೋಳೂರು ಮಹಾಗಣಪತಿ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಿದ್ದೆ. ಸ್ನೇಹಿತರೆ, ತುಮಕೂರಿನಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ ಈ ಗೋಳೂರು ಮಹಾಗಣಪತಿ ದೇವಾಲಯ. ಇಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಜಯದಶಮಿಯ ದಿನ ಇದನ್ನು ಪೂಜಿಸಿ ಮೆರವಣಿಗೆಯಲ್ಲಿ ತಂದು ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಗೋಳೂರು ಮಹಾಗಣಪತಿ ದೇಗುಲದ ಪರಿಚಯ. ತುಮಕೂರಿನ ಕಡೆ ತಾವೇನಾದ್ರು ಹೋದಾಗ ಈ ಒಂದು ಗಣಪತಿ ದೇಗುಲವನ್ನ ದರ್ಶನ ಮಾಡ್ಕೊಂಡು ಬರ್ತೀರಾ ಅಂತ ಅನ್ಕೊಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಪುರಂದರದಾಸರ ಒಂದು ರಚನೆಯನ್ನ ಹಾಡಿದ್ದಾರೆ ರಮ್ಯಾ ಎಸ್ ಎನ್, ಇಲ್ಲಿರಲಾರೆ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕಾರಣಾಳುಬಾ ಬೆಳಗ್ಗೆ ಡಾಕ್ಟರ್ ಗುರುರಾಜ್ ಕರ್ಜಿಗವರಿಂದ ಕಥನಗಳು.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಒಬ್ಬ ಮಹಾನ್ ಕವಿ ಮಹಾಕಾವ್ಯ ಬರೆಯುವಾಗ ಕೂಡ ಸಣ್ಣ ಸಣ್ಣ ಚಿಂತನೆಗಳನ್ನು ಮರೆಯೋದಿಲ್ಲ.

0: ಇದು ಬಹಳ ದೊಡ್ಡ ಚಿಂತನೆ ಇದು. ದೊಡ್ಡ ಕ್ಯಾನ್ವಾಸ್ ಬಿಡಿಸುವಾಗ ಸಣ್ಣ ಸಣ್ಣ ಚಿತ್ರಗಳು ಮಾಯ ಆಗಬಾರದು, ಪ್ರತಿಯೊಂದು ಜೀವ ತುಂಬಿ ಬರಬೇಕು. ಮಹರ್ಷಿ ವ್ಯಾಸರು ಪ್ರಪಂಚ ಕಂಡಂತಹ ಮಹಾನ್ ಕವಿಗಳಲ್ಲಿ ಅಗ್ರಗಣ್ಯರಾಗಿದ್ದವರು. ಅವರು ಕಂಡರಿಸಿದಂತಹ ದರ್ಶನ ಅದ್ಭುತ ಮತ್ತು ಅವರ್ಣನೀಯವಾದಂಥದ್ದು. ಮಹಾಭಾರತದಂತಹ ಬೃಹತ್ ಕಾವ್ಯವನ್ನು ಚಿತ್ರಿಸುವಾಗ ಕೂಡ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನು ಮರೆಯೋದಿಲ್ಲ ಅನ್ನೋದು ಬಹಳ ಮುಖ್ಯ. ಇದು ಅತ್ಯಂತ ಉತ್ಕಟತೆ ಉಳ್ಳಂತಹ ಮಹಾಕವಿಯ ಲಕ್ಷಣ ಅದು. ತಮ್ಮ ಕಣ್ಮುಂದೆ ಚಿತ್ರ ಬರುತ್ತದೆ, ಕುರುಕ್ಷೇತ್ರದಲ್ಲಿ ದಾಯಾದಿಗಳಾದ ಪಾಂಡವರು ಕೌರವರು ನಿಂತು ಬಿಟ್ಟಿದ್ದಾರೆ. ಯುದ್ಧಕ್ಕೆಲ್ಲ ಸಿದ್ಧತೆ ಆಗಿದೆ, ಅರ್ಜುನನ ಗೀತೋಪದೇಶನೂ ಮುಗಿತು, ಯುದ್ಧ ಶುರು ಆಗಬೇಕು. ಆಗ ಎಲ್ಲಾ ಕಡೆಯಿಂದ ಶಂಖ ಊದಿದ್ರು, ಜನ ನಗಾರಿ ಭೇರಿಗಳನ್ನು ಬಾರಿಸಿದ್ರು, ಆನೆಗಳು ಗೀಳಿಟ್ಟವು, ಕುದುರೆಗಳು ಕೆನೆದವು, ಸೈನಿಕರು ಆರ್ಭಟ ಮಾಡಿದ್ರು. ಈ ಕೋಲಾಹಲ ಜಗತ್ತನ್ನು ತುಂಬಿಡ್ತು. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಕೃಷ್ಣ ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯ ತಗೊಂಡು ಹೋಗು, ಈಗ ಎರಡು ಕಡೆಗೆ ಇದ್ದಂತಹ ಯೋಧರನ್ನು ನೋಡಬೇಕು ಅಂತ ರಥವನ್ನು ಕರೆದನ್ನು ಸ್ಥಾಪನೆ ಮಾಡ್ತಾನೆ ಕೃಷ್ಣ. ಆಹೋ ಅಂತ ಗಲಾಟೆ ಆಗ್ತಾ ಇದೆ, ಏನು ಕೇಳಿಸ್ತಾ ಇಲ್ಲ. ಅಂತ ಆರ್ಭಟದಲ್ಲಿ ಒಂದು ಗಾಬರಿ ಆದಂತ ಒಂದು ಸಣ್ಣ ಪಕ್ಷಿ, ಟಿಟ್ಟಿಮ ಪಕ್ಷಿ ಅಂತ, ಹಾರಿ ಆಕಾಶಕ್ಕೆ ಬರ್ತದೆ. ಹೌ ಹಾರಿ ಕೂಗೋಕ್ ಶುರು ಮಾಡ್ತದೆ. ಅಯ್ಯೋ ಏನ್ ಆರ್ಭಟ ಇದು, ಏನ್ ಗಲಾಟೆ ಇದು, ಇದು ನೋಡದೆ ಪ್ರಪಂಚನೇ ಕೊನೆ ಆಗುವಂಗೆ ಕಾಣ್ತಾ ಇದೆ. ಅಯ್ಯೋ ನಾನು ಈ ಮರದ ಕೆಳಗಿನ ಪೊಟ್ರೆಯಲ್ಲಿ ಮೂರು ತತ್ತಿ ಇಟ್ಟಿದ್ದೇನೆ, ಅವುಗಳ ಗತಿ ಏನಾದೀತು, ಯಾರು ರಕ್ಷಿಸ್ತಾರೆ ಅಂತ ಕೂಗ್ತಾ ಇತ್ತು. ಕಲ್ಪನೆ ಮಾಡ್ಕೊಳ್ಳಿ ಕೇಳುಗ್ರೆ, ಈ ನಗಾರಿ ಭೇರಿ ಆನೆ ಕೂಗು ಕುದುರೆಗಳ ಹೇಷಾರವ ಇದ್ರೊಳಗೆ ಪಕ್ಷಿ ಧ್ವನಿ ಯಾರಿಗಾದ್ರೂ ಕೇಳಿಸೀತೆ? ಕೇಳಿಸುವ ಸಾಧ್ಯ ಇಲ್ಲ. ಆದ್ರೆ ಈ ಗಲಾಟೆ ನಡುವೆ ಪಕ್ಷಿಯ ಕೂಗು ಕೃಷ್ಣನ ಕೇಳಿಸ್ತು, ಅದಕ್ಕೆ ಅವನ್ ಜಗದ್ರಕ್ಷಕ ಅಂತ. ಕೃಷ್ಣ ಭೀಮನ್ ಕರೀತಾನೆ, ಭೀಮ ಆ ಪುಟ್ಟ ಪಕ್ಷಿದು ಮೂರು ತತ್ತಿ ಇದಾವೆ ಪೊಟ್ರೆ ಒಳಗಡೆ ಕೆಳಗಡೆ ಮರದ ಪೊಟ್ರೆ ಒಳಗೆ, ರಕ್ಷಣೆ ಕೊಡು ಅಂತ. ಭೀಮ ಗಹಗಹಿಸನಕ್ಕೆ ಬಿಡ್ತಾನೆ, ಏನ್ ಕೃಷ್ಣ ತಮಾಷೆ ಮಾಡ್ತೀಯ ನೀನು, ಇನ್ನು ಕೆಲವು ದಿವಸದಲ್ಲಿ ಈ ನೆಲದೊಳಗೆ ರಕ್ತದ ನದಿ ಹರಿತದೆ, ಪ್ರಪಂಚ ಇದುವರೆಗೆ ಕಾಣದಷ್ಟು ಪ್ರಾಣ ಹಾನಿಯನ್ನು 15 ದಿವಸದಲ್ಲಿ ಆಗ್ತದೆ, ಅದಕ್ಕೆ ನೀನ್ ಅಧ್ಯಕ್ಷ ಆಗಿದ್ದೀಯ, ಈ ನೆಲ ಇನ್ನೆಂದೂ ನೀರು ಬೇಡೋದಿಲ್ಲ ಅಷ್ಟು ರಕ್ತ ಕುಡಿತದೆ, ಅಂಥದ್ರೊಳಗೆ ನೀವು ಮೂರು ತತ್ತಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲಪ್ಪ ಅಂತಾನೆ. ಆ ಕೃಷ್ಣ ಹೇಳಿದ ಮಾತು ಅದ್ಭುತ, ಭೀಮ ಆ ಪುಟ್ಟ ಪಕ್ಷಿ ಏನ್ ಕೇಳ್ತದದು ತುಂಬಾ ಸಾಧುವಾದಂತಹದ್ದು, ನಿಮಗೆ ಕೌರವರಿಗೆ ಮನಸ್ಸು ಕೆಟ್ಟಿದೆ, ಅಧರ್ಮದ ಪ್ರತಿರೂಪವಾದಂತಹ ಕೌರವರು ಅವ್ರನ್ನ ಹಿಂಬಾಲಿಸಿದವರು ನಾಶ ಮಾಡುವ ಪ್ರತಿಜ್ಞೆ ನಿಮ್ಮದಿದೆ, ಇಬ್ರು ದ್ವೇಷದ ಬೆಂಕಿಯಲ್ಲಿ ಕೂತ್ಬಿಟ್ಟಿದ್ದೀರಿ, ರಕ್ತ ತರ್ಪಣ ಕೊಡೋ ಸರಿ, ಆದ್ರೆ ಯಾವುದೂ ತಪ್ಪು ಮಾಡದಂತಹ ಪುಟ್ಟ ಪಕ್ಷಿ ಯಾಕೆ ಬೆಲೆ ತೆರಬೇಕು ಹೇಳು, ಅದಕ್ಕೆ ಮೊದಲು ಆ ಪಕ್ಷಿಯ ತತ್ತಿಗಳಿಗೆ ರಕ್ಷಣೆ ಕೊಡು ಅಂತ ಹೇಳ್ತಾನೆ. ಭೀಮನಿಗೆ ಆಘಾತ ಆಗ್ತದೆ, ಅರ್ಥ ಆಗಿ ಅವನ್ ಭೀಮ ಮಾಡುವಂತ ಕೆಲಸ, ದೊಡ್ಡ ಪರ್ವತದಂತಹ ಮೂರು ಕಲ್ ತಂದು ಮರದ ಪೊಟ್ರೆ ಸುತ್ತ ಇಟ್ಟು ಹೇಳ್ತಾನೆ, ಇನ್ನೇನು ಚಿಂತೆ ಇಲ್ಲ ಕೃಷ್ಣ, ಪ್ರಳಯ ಆದ್ರೂ ಕೂಡ ತತ್ತಿಗಳು ಏನು ಆಗೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ತೃಪ್ತಿಯಾಗಿ ಯುದ್ಧ ಶುರು ಮಾಡಿ ಅಂತ ಹೇಳ್ತಾನೆ. ಮಹಾನವ ಜನಾಂಗ ಕಂಡರಿಯದಂತಹ ಜೀವ ಹಾನಿ ನಡೀತು, ಆದರೆ ಪಕ್ಷಿ ಅದರ ತತ್ತಿಗಳು ಬದುಕಿಕೊಳ್ಳುದು, ಇದನ್ನು ವ್ಯಾಸರು ದಾಖಲಿಸ್ತಾರೆ. ಅಂತಹ ಯುದ್ಧದ ಪರಿಸ್ಥಿತಿಯಲ್ಲಿ ಕೂಡ ಆ ಟಿಟ್ಟೆ ಪಕ್ಷಿಯ ಪ್ರಸಂಗವನ್ನ ವ್ಯಾಸರು ಮರೆಯುವುದಿಲ್ಲ. ಇದು ನಾವು ನೆನಪಿಟ್ಕೋಬೇಕು, ಕೃಷ್ಣನ ಮಾತು ನಮ್ ನೆನಪಾಗಬೇಕು, ಆ ಮಹಾನುಭಾವನ ಮನಸ್ಸರ್ಥ ಆಗಬೇಕು. ಎಂಥ ಪರಿಸ್ಥಿತಿಯಲ್ಲಾದರೂ ಮುಗ್ಧರ ಅಮಾಯಕರ ಧ್ವನಿ ಇಲ್ಲದವರ ಸಹಾಯಕ್ಕೆ ನಿಲ್ಲುವ ಧೈರ್ಯವನ್ನ ಮನೋಭಾವವನ್ನ ಉಳಿದವರು ತೋರಿಸುವುದು ಒಂದು ಸುಸಂಸ್ಕೃತ ಸಮಾಜದ ಒಂದು ಲಕ್ಷಣ. ಅದು ಅದನ್ನು ಕಾಪಾಡ್ಕೋಬೇಕು ನಾವು. ನಾವು ಎಂಥ ಗಲಾಟೆಯಲ್ಲಿ ಇದ್ರೂ ಮುಗ್ಧರಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿ ನಮ್ಮದಾಗಬೇಕು ಅನ್ನೋದು ಈ ಕಥೆಯ ಸ್ವಾರಸ್ಯ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್, ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 6:40. ಇನ್ನೀಗ ಕಾರ್ಯಕ್ರಮ ನೇಗಿಲು ಮಡಿತ, ಕಾಫಿಯಲ್ಲಿ ಬರುವ ಕಪ್ಪು ಕೊಳೆ ರೋಗ ಮತ್ತು ಅದರ ನಿರ್ವಹಣೆ, ಈ ಕುರಿತು ಮೂಡಿಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಸ್ಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಎಂಎಸ್ ಅವರಿಂದ ಮಾಹಿತಿ ಕೇಳೋಣ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಂಎಸ್, ಸಹಾಯಕ ಪ್ರಾಧ್ಯಾಪಕರು ಸಸ್ಯ ರೋಗಶಾಸ್ತ್ರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ, ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಕಾಫಿಯಲ್ಲಿ ಬರುವ ಪ್ರಮುಖ

0: ರೋಗವಾದ ಕಪ್ಪು ಕೊಳೆ ರೋಗ ಅಥವಾ ಬ್ಲ್ಯಾಕ್ ರಾಟ್ ಎಂದು ಕರೆಯುವ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕಾಫಿ ಬೆಳೆಗೆ ಎರಡನೇ ಅತಿ ದೊಡ್ಡ ನಷ್ಟವನ್ನು ತಂದೊಡ್ಡುವ ರೋಗವಾಗಿದೆ ಹಾಗೂ ಇದು ಕೊಳೆ ರೋಗ ನಾಕ್ಸಿಯಾ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ರೋಗವನ್ನು ನಾವು ಹೆಚ್ಚಾಗಿ ಮುಂಗಾರಿನಲ್ಲಿ ಅಥವಾ ವಾತಾವರಣದಲ್ಲಿ 95% to 100% ಆರ್ದ್ರತೆಯನ್ನು ಹೊಂದಿದ್ದಾಗ ಈ ರೋಗವನ್ನು ಹೆಚ್ಚಿನದಾಗಿ ಕಾಣಬಹುದಾಗಿದೆ ಹಾಗೂ ಅರೇಬಿಕಾ ಕಾಫಿಗೆ ಹೆಚ್ಚಿನದಾಗಿ ಹಾನಿಯನ್ನು ಉಂಟು ಮಾಡುತ್ತದೆ ಹಾಗೂ ರೋಬಸ್ಟಾಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಈ ರೋಗದ ಬಾಧೆಯನ್ನು ಕಾಣಬಹುದಾಗಿದೆ. ಈ ರೋಗದ ಲಕ್ಷಣಗಳೆಂದರೆ ಎಲೆಗಳು, ಕಾಯಿಗಳು, ರಂಬೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಕೊಳೆತು ಹೋಗುತ್ತದೆ. ಪ್ರಾರಂಭದಲ್ಲಿ ಬಲಿಯುತ್ತಿರುವ ಎಲೆಗಳಲ್ಲಿ ಅಲ್ಲಲ್ಲಿ ಕಪ್ಪು ಕಲೆಗಳು ಕಾಣಿಸುತ್ತವೆ. ನಂತರ ಅದು ಕಾಯಿಗಳಿಗೂ ಸಹ ಪ್ರಸಾರವಾಗಿರುತ್ತದೆ. ಮೊದಲಿಗೆ ಎಲೆಗಳು ಉದುರಿ ಹೋಗುತ್ತವೆ, ಇದು ಹರಡುತ್ತಾ ಇರುತ್ತದೆ ಹಾಗೂ ರೋಗ ಪೀಡಿತ ಸಸ್ಯದ ಎಲೆಗಳು ಮತ್ತು ಕಾಯಿಗಳು ರೋಗದ ತೀವ್ರತೆ ಜಾಸ್ತಿಯಾದಾಗ ಉದುರಿ ಹೋಗುತ್ತವೆ. ಈ ರೋಗ ಬಂದರೆ ನಿಮಗೆ 10% to 30% ಫಸಲು ಕಡಿಮೆಯಾಗುತ್ತದೆ. ಹಾಗಾದರೆ ಈ ರೋಗದ ನಿಯಂತ್ರಣವನ್ನು ಯಾವ ರೀತಿ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಕಾಫಿ ಗಿಡಗಳಿಗೆ ಈ ರೋಗ ಬಾಧಿಸಿದರೆ ಅಂತಹ ಗಿಡದ ಉದುರಿದ ಎಲೆ ಕಾಯಿಗಳನ್ನು ಸ್ಥಳದಿಂದ ತೆಗೆದು ಸುಟ್ಟು ಹಾಕುವುದು ಅತ್ಯಗತ್ಯವಾಗಿದೆ. ನಂತರ ಈ ರೋಗ ಬಾರದಿರುವಂತೆ ತಡೆಯುವುದೇ ಪ್ರಮುಖ ನಿಯಂತ್ರಣೋಪಾಯವಾಗಿದೆ. ಹಾಗಾದರೆ ಮಳೆಗಾಲದ ಅವಧಿಯಲ್ಲಿ ಗಿಡಗಳ ರೆಕ್ಕೆಗಳು ನೆಲಮಟ್ಟಕ್ಕೆ ಬಾಗಿದ್ದರೆ ಅದರ ತುದಿಯನ್ನು ಸ್ವಲ್ಪ ಮುರಿದು ನೆಲಕ್ಕೆ ಸಮೀಪ ಇರದಂತೆ ನೋಡಿಕೊಳ್ಳಬೇಕು ಹಾಗೂ ಮಳೆಗಾಲ ಪ್ರಾರಂಭವಾದ ಸಮಯದಲ್ಲಿ ಒಮ್ಮೆ ಚೆನ್ನಾಗಿ ಕಾಫಿ ಗಿಡದ ಎರಡೂ ಭಾಗಕ್ಕೂ ತಲುಪುವಂತೆ 1% ಬೋಡೋ ದ್ರಾವಣವನ್ನು ಸಿಂಪಡಿಸಬೇಕು. ಇದಾದ ನಂತರ ಮತ್ತೊಮ್ಮೆ 1% ಬೋಡೋ ದ್ರಾವಣವನ್ನು ಕಾಯಿಗಳಿಗೆ ಎಲೆಯ ಅಡಿ ಭಾಗಕ್ಕೆ ಚೆನ್ನಾಗಿ ತಲುಪುವಂತೆ ಸಿಂಪರಣೆ ಮಾಡಬೇಕು. ರೋಗದ ತೀವ್ರತೆ ಹೆಚ್ಚಾದಾಗ ಶಿಲೀಂಧ್ರನಾಶಕವಾದ ಸಾಫ್ ಅನ್ನು ಸಿಂಪರಣೆ ಮಾಡಬೇಕಾಗಿದೆ ಅಥವಾ ನೇಟಿವ್ ಅನ್ನು 1 gram ಪ್ರತಿ ಲೀಟರ್ ನೀರಿಗೆ ಅಥವಾ ಒಪೆರಾ ಎಂಬ ಶಿಲೀಂಧ್ರನಾಶಕವನ್ನು 1 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆಯನ್ನು ಸಹ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 8951266201. ಧನ್ಯವಾದಗಳು.
1: ಇದುವರೆಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಬರುವ ಕಪ್ಪು ಕೊಳೆ ರೋಗ ಮತ್ತು ಅದರ ನಿರ್ವಹಣೆ ಈ ಕುರಿತು ಮೂಡಿಗೆರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಎಂಎಸ್ ಅವರಿಂದ ಮಾಹಿತಿ ಕೇಳಿದಿರಿ. ಮೇ 18 ವಿಶ್ವ ಏಡ್ಸ್ ಲಸಿಕೆ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಕೆಂಚಪ್ಪನ ಅವರಿವರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮ ಈ ಬೆಳಗ್ಗೆ 7:15 ಕ್ಕೆ

0: ಬೆಳಗ್ಗೆ ಬೆಳಗ್ಗೆ 7:15 ವಿಶ್ವ ಏಡ್ಸ್ ಲಸಿಕೆ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಕೆಂಚಪ್ಪನ ಅವರಿವರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಈ ಬೆಳಗ್ಗೆ 7:30. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:45. ಇನ್ನೀಗ ಕಾರ್ಯಕ್ರಮ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಪ್ರಸವ ಕಾಲಾವಧಿ ನಂತರ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚಂದ್ರಶ್ರೀ ಬಿಪಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
1: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ಡಾಕ್ಟರ್ ಚಂದ್ರಶ್ರೀ ಬಿಪಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ
3: ಡೆಲಿವರಿ ಆದ್ಮೇಲೆ ಹೆರಿಗೆ ಆದ್ಮೇಲೆ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇದು ತುಂಬಾ ಕಾಮನ್ ಕ್ವೆಶನ್. ತಾಯಿ ಮಗುವಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ, ಅಂದ್ರೆ ನೀರು ಬೇರೆ ಪುಡಿಗಳು ಅಥವಾ ಬೇರೆ ಹಾಲು ಹಾಕದಲೆ ದಿನಕ್ಕೆ 7-8 ಬಾರಿ ಅಥವಾ 9 ಬಾರಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ 3 ತಿಂಗಳು, ಕನಿಷ್ಠ ಪಕ್ಷ 3-4 ತಿಂಗಳು ಪಿರಿಯಡ್ ಸ್ಟಾರ್ಟ್ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇದು ಕೆಲವರಿಗೆ ಏನಾಗುತ್ತೆ, ಸರಿಯಾಗಿ ಫೀಡಿಂಗ್ ಆಗ್ತಾ ಇಲ್ಲ, ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ, ಎದೆ ಹಾಲು ಬರ್ತಾ ಇಲ್ಲ ಅಂದಾಗ ಪುಡಿ ಹಾಲು ಅಥವಾ ಬೇರೆ ಹಾಲುಗಳು ಹಾಕುವಾಗ ಫೀಡಿಂಗ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ದೇಹದಲ್ಲಿ ಇರ್ತಕ್ಕಂಥ ಪ್ರೊಲಾಕ್ಟಿನ್ ಹಾರ್ಮೋನ್ ಏನ್ ಹೈ ಅಲ್ಲಿ ಇರುತ್ತೆ ಅದು ಲೋ ಆಗಿ ಪಿರಿಯಡ್ಸ್ ಬೇಗ ಸ್ಟಾರ್ಟ್ ಆಗುತ್ತೆ. ತಾಯಿ ಮಗುವಿಗೆ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ದಾಳೆ ಅಂದ್ರೆ ತಕ್ಷಣಕ್ಕೆ ಪಿರಿಯಡ್ಸ್ ಬರಲ್ಲ. ಅದಕ್ಕೋಸ್ಕರನೇ ನಾವ್ ಎಲ್ಲ ಡೆಲಿವರಿ ಆಗಿರೋ ಪೇಷಂಟ್ಸ್ ಗೆ, ಅದು ನಾರ್ಮಲ್ ಆಗಿರ್ಬೋದು ಸಿಜೇರಿಯನ್ ಆಗಿರ್ಬೋದು, ಅವ್ರಿಗೆ ಹೇಳ್ತೀವಿ ಫಸ್ಟ್ 3 ಮಂತ್ಸ್ ನೀವು ಚೆನ್ನಾಗಿ ಹಾಲು ಕುಡಿಸುವಾಗ ಪಿರಿಯಡ್ಸ್ ಆಗಲ್ಲ ಅಂತ. ಅದಾದ ನಂತರ ಪಿರಿಯಡ್ಸ್ ಆದಾಗ ನೀವು ಬಂದ್ಬಿಟ್ಟು ಕಾಪರ್ ಟಿ ಅಥವಾ ಕಾಂಟ್ರಸೆಪ್ಷನ್ ಗೆ ರೆಡಿ ಆಗಿ ಅಂತ ಹೇಳ್ತೀವಿ. ಸಿಜೇರಿಯನ್ ಆಗ್ಲಿ ನಾರ್ಮಲ್ ಡೆಲಿವರಿ ಆಗ್ಲಿ ಅಲ್ಲಿ ತನಕ ಗಂಡ ಹೆಂಡತಿನ ಸೇರ್ಬೇಡಿ ಅಂತಾನೆ ನಾವು ಹೇಳೋದು. ಇದು ಒಂದು ಲ್ಯಾಕ್ಟೇಷನಲ್ ಅಮೆನೋರಿಯಾ ಮೆಥಡ್, ಇದು ನ್ಯಾಚುರಲ್ ಕಾಂಟ್ರಸೆಪ್ಷನ್ ಆಗಿ ಕೂಡ ಆಕ್ಟ್ ಮಾಡುತ್ತೆ. ಇದಕ್ಕೆ ಕೆಲವರಿಗೆ 1 ವರ್ಷ ಆದ್ರೂ ಆಗಲ್ಲ, ಕೆಲವ್ 1.5 ವರ್ಷ ಆದ್ರೂ ಆಗಲ್ಲ. ಅವರೆಲ್ಲ ಏನ್ ಮಾಡ್ತಿರ್ತಾರೆ ಅಂದ್ರೆ ಹಾಲನ್ನ ಚೆನ್ನಾಗಿ ಕುಡಿಸ್ತಾ ಇರ್ತಾರೆ ಮಕ್ಕಳಿಗೆ. ಇನ್ ಕೆಲವರಲ್ಲಿ ರಕ್ತಹೀನತೆ ಇರುತ್ತೆ, ಅಂದ್ರೆ ಡೆಲಿವರಿ ಆದ್ಮೇಲೆ ನಾವೇನ್ ಹೇಳ್ತೀವಿ, ಫಸ್ಟ್ 4-6 ಮಂತ್ಸ್ ನೀವು ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಸಪ್ಲಿಮೆಂಟ್ಸ್ನ ಅಂತ ಹೇಳ್ತೀವಿ. ಕೆಲವರು 1-2 ತಿಂಗಳು ತಗೊಂಡು ನಿಲ್ಲಿಸ್ಬಿಡ್ತಾರೆ, ಅವಾಗ ಹಿಮೋಗ್ಲೋಬಿನ್ ಕಡಿಮೆ ಆದಾಗ್ಲೂ ಕೂಡ ಪಿರಿಯಡ್ಸ್ ಬೇಗ ಆಗಲ್ಲ. ಸೊ ದಟ್ ಇಸ್ ಆಲ್ಸೋ 1 ಆಫ್ ದ ರೀಸನ್. ಅಂಡ್ ಇನ್ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ. 3 ಮಂತ್ಸ್ ಆದ್ಮೇಲೆ ನಾವೇನು ಕಾಪರ್ಟಿ ಯೂಸ್ ಮಾಡಿ ಅಥವಾ ಬೇರೆ ಕಾಂಟ್ರಸೆಪ್ಟಿವ್ ಮೆಥಡ್ಸ್, ಕಾಂಡಮ್ಸ್ ಆಗಿರ್ಬೋದು ಅಥವಾ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ ಅಂತ ಬರ್ತವೆ, ಇಂಜೆಕ್ಷನ್ಸ್ ಕೆಲವು ತಗೋತಾರೆ, ಇದು ಯಾವ್ದನ್ನು ಫಾಲೋ ಮಾಡ್ದಲೆ ಗಂಡ ಹೆಂಡತಿ ಜೊತೆಗೆ ಸೇರಿ ಪಿರಿಯಡ್ಸ್ ಆಗಿಲ್ವಲ್ಲ ಬಿಡು ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿ 2-3 ತಿಂಗಳು, 4 ತಿಂಗಳು ಆದ್ಮೇಲೆ ಬರ್ತಾರೆ. ಅವಾಗ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ. ಅವಾಗ ನಮ್ಗೆ ಅಬಾರ್ಷನ್ ಮಾಡ್ರಿ ಅಂತ ಕೇಳ್ತಾರೆ. ನಾರ್ಮಲ್ ಡೆಲಿವರಿ ಆದಾಗ ಅಬಾರ್ಷನ್ ಮಾಡಿಸೋದು ರಿಸ್ಕ್ ಸ್ವಲ್ಪ ಕಡಿಮೆ, ಬಟ್ ಸಿಜೇರಿಯನ್ ಆದಾಗ ಆ ಸ್ಕಾರೇ ಇನ್ನೂ ಮಾದಿರಲ್ಲ, ಇಮಿಡಿಯೇಟ್ ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ಸ್ ಮಾಡೋದು ಇದು ತುಂಬಾ ರಿಸ್ಕ್. ಸೊ ಅದಕ್ಕೆ ನಾವೆಲ್ಲರಿಗೂ ಹೇಳೋದು, ಈ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂದ್ರೆ ಪಿರಿಯಡ್ಸ್ ಬಂದಿಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಥವಾ ಬರ ತನಕ ಕಾಯಕ್ ಹೋಗ್ಬೇಡಿ. ಫಸ್ಟ್ 2-3 ಮಂತ್ಸ್ ಆದ ತಕ್ಷಣ ಬಂದ್ಬಿಟ್ಟು ಕಾಂಟ್ರಸೆಪ್ಟಿವ್ ಅಡ್ವೈಸ್ ಅಂತ ಎಲ್ಲ ಡಾಕ್ಟರ್ಸ್, ಸಾಮಾನ್ಯ ಎಲ್ಲ ಗೈನಕಾಲಜಿಸ್ಟ್ ನಿಮಗೆ ಹೇಳ್ತೀವಿ, ಅದನ್ನ ತಗೊಳ್ಳೋದು ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಜೀವಕ್ಕೆ ಒಂದು ಅಪಾಯ ತರ್ತಕ್ಕಂತಹ ಒಂದು ಪರಿಸ್ಥಿತಿಯಾಗಿ ಮಾರ್ಪಾಡಾಗುತ್ತೆ. ಧನ್ಯವಾದಗಳು.
4: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
5: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
4: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ, ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
6: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
1: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.

0: ಕಳೆದ ಮೇ 18ನ್ನ ಎಚ್ಐವಿ ಏಡ್ಸ್ ತಡೆಗಟ್ಟಲು ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಯನ್ನ ಅಭಿವೃದ್ಧಿಪಡಿಸಲು ಅವಿಶ್ರಾಂತವಾಗಿ ಶ್ರಮಿಸುತ್ತಿರುವ ವಿಜ್ಞಾನಿಗಳ ಒಂದು ಸ್ವಯಂ ಸೇವಕರ ಮತ್ತು ಸಮುದಾಯದ ನಾಯಕರನ್ನ ಗುರುತಿಸುವುದಕ್ಕಾಗಿ ಪ್ರತಿ ವರ್ಷ ಮೇ 18ನ್ನ ಎಚ್ಐವಿ ಲಸಿಕೆ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಈ ದಿನ ಈ ಬೆಳಿಗ್ಗೆ 7:30 ಡಾಕ್ಟರ್ ಗಿರೀಶ್ ಕೆಂಚಪ್ಪನವರ್ ಇವರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಬೆಳಿಗ್ಗೆ 7:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:50.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

0: ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಕಡೆಗಡೆ ಈ ಬೆಳಿಗ್ಗೆ 8:45 ಎಲ್ಲರಿಗೂ ಆರೋಗ್ಯ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ತಿಳಿಯಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಪಕ್ಷಿ ಪ್ರಪಂಚ, ಚಿಟ್ಟ ಗುಟ್ಟರ ಪಕ್ಷಿಯ ಕುರಿತು ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9415527206 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00. 11:00 ಭಾವಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದವರಿಂದ ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಗೀತೆಗಳನ್ನು ಕೇಳಲಿದ್ದೀರಿ.

ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 9 ಗಂಟೆ 45 ನಿಮಿಷಕ್ಕೆ ನನ್ನ ಹಾಡು ನನ್ನ ಆಯ್ಕೆ. ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಈ ಬೆಳಿಗ್ಗೆ 8 ಗಂಟೆ 45 ನಿಮಿಷಕ್ಕೆ ಐಎಂಎ ಪ್ರಾಯೋಜಿತ ಎಲ್ಲರಿಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7 ಗಂಟೆ 2 ನಿಮಿಷ ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲಿ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ

0: 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸುವಿನಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫೋರ್ಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಇತಿಹಾಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ

0: ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
1: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ, ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ಇರುವ ಸಾಧ್ಯತೆ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನ ಭಾರತ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10 ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕೆಳಗಡೆ ಇಂದು ಮೇ 18 ವಿಶ್ವ ಏಡ್ಸ್ ಲಸಿಕಾ ದಿನದ ಜಾಗೃತಿ ದಿನದ ಸಂದರ್ಭದಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಡಾ ಗಿರೀಶ್ ಕೆಂಚಪ್ಪನವರು.

0: ಎಚ್ಐವಿ ಏಡ್ಸ್ ತಡೆಗಟ್ಟೋದಕ್ಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವ ಅವಿಶ್ರಾಂತವಾಗಿ ಶ್ರಮಿಸುತ್ತಿರುವ ವಿಜ್ಞಾನಿಗಳು, ಸ್ವಯಂ ಸೇವಕರು ಮತ್ತು ಸಮುದಾಯದ ನಾಯಕರನ್ನು ಗುರುತಿಸುವ ಒಂದು ಸಲುವಾಗಿ ಈ ದಿನವನ್ನು ಮೀಸಲಾಗಿಟ್ಟು ಇವತ್ತು ಮೇ 18 ಎಚ್ಐವಿ ಲಸಿಕಾ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ. ಇಂದಿನ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗಿರೀಶ್ ಕೆಂಚಪ್ಪನವರು. ಬನ್ನಿ, ಅವರನ್ನ ಮಾತನಾಡಿಸೋಣ. ನಮಸ್ತೆ ಡಾಕ್ಟರ್ ಕೆಂಚಪ್ಪನ. ನಮಸ್ತೆ ಗಿರೀಶ್ ಕೆಂಚಪ್ಪನ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರಗಳು.
0: ಹಾ ಸರ್, ಇವತ್ತು ಮೇ 18 ಎಚ್ಐವಿ ಏಡ್ಸ್ ಲಸಿಕಾ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ತಾವು ಈ ಕುರಿತು ನಮ್ಮ ಕೇಳಿದರಿಗೆ ಮಾಹಿತಿ ಕೊಡೋದಾದ್ರೆ ಏನಂತ ಹೇಳ್ತೀರಾ? ಏಡ್ಸ್ ಅಂದ ಕೂಡಲೇ ನಮ್ಗೆಲ್ಲ ಅನ್ಸುತ್ತೆ ಜನಸಾಮಾನ್ಯರಲ್ಲಿ ಇದೊಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ಹೇಳೋದಾದ್ರೆ.
1: ಸರಿ ಮೇಡಮ್, ಎಲ್ಲರಿಗೂ ಮತ್ತೆ ನನ್ನ ನಮಸ್ಕಾರಗಳು. ಈ ಎಚ್ಐವಿ ಮೊದಲನೇದಾಗಿ ಈ ದಿನದ ಬಗ್ಗೆ ಹೇಳೋದ್ರಿಂದ ಪ್ರಾರಂಭ ಮಾಡೋಣ. ಎಚ್ಐವಿ ಏಡ್ಸ್ ವ್ಯಾಕ್ಸಿನ್ ದಿನಾಚರಣೆ ಅಂತ ಪ್ರತಿ ವರ್ಷ ಮೇ 18 ಆಚರಿಸ್ತಾರೆ. ಇದು 1998 ಪ್ರಾರಂಭ ಆದಂತ ಒಂದು ಪದ್ಧತಿ. 1998 ಒಂದು ಪ್ರಮುಖವಾದ ಸಂದರ್ಭದಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಆಗಿದ್ದಂತ ಬಿಲ್ ಕ್ಲಿಂಟನ್ ಈ ಒಂದು ಪ್ರಪೋಸಲ್ ನ ಇಟ್ರು. ಅಂದ್ರೆ ಮನುಕುಲ ಎಚ್ಐವಿ ಇಂದ ರಕ್ಷಣೆ ಮಾಡ್ಕೊಳಕ್ಕೆ ಒಂದು ವ್ಯಾಕ್ಸಿನ್ ತಯಾರು ಮಾಡೋದನ್ನ ಒಂದು ಚಾಲೆಂಜ್ ಆಗಿ ತಗೋಬೇಕು ಅನ್ನೋ ಒಂದು ಮಾತು ಹೇಳಿದ್ರು. ಆ ಮಾತನ್ನ ಇವತ್ತಿನ ಅದೇ ದಿನದ ಆಚರಣೆಯನ್ನು ನಾವು ಪ್ರತಿ ವರ್ಷ 18 ಮೇ 18 ಎಚ್ಐವಿ ಏಡ್ಸ್ ವೈರಸ್ ಇದು ಲಸಿಕಾ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಇದರರ್ಥ ಒಂದು ಮೊದಲೇ ಸ್ಪಷ್ಟವಾಗಿ ಗೊತ್ತಿರಲಿ, ಇದರರ್ಥ ವ್ಯಾಕ್ಸಿನ್ ಬಂದಿದೆ ಅಂತ ಅಲ್ಲ. ಆಯ್ತಾ, ಲಸಿಕೆ ಎಚ್ಐವಿಗೆ ಲಸಿಕೆ ಇವತ್ತಿಗೂ ಕೂಡ ಇಲ್ಲ. ಇದು ನಾವೀಗ ಮಾಡ್ತಾ ಇರೋದೇನು, ಎಚ್ಐವಿಗೆ ಲಸಿಕೆನ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡೋರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಒಂದು ದಿನದ ಆಚರಣೆಯನ್ನ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಎಚ್ಐವಿ ಈಗ ಎರಡನೇದು ನೀವು ಹೇಳಿದ್ದು, ಎಚ್ಐವಿ ಏಡ್ಸ್ ಅಂದ ತಕ್ಷಣ ದೊಡ್ಡ ಕಾಯಿಲೆ ಅಂತ ಹೆದರಿಕೆ ಆಗುತ್ತೆ. ಇದು ಅನಿಜ ಮೇಡಮ್. ಇದರಲ್ಲಿ ಒಂದೇನಿದೆ ಅಂದ್ರೆ, ಯಾವುದೇ ಒಂದು ವೈರಸ್ ಹೊಸದಾಗಿ ಮನುಕುಲಕ್ಕೆ ಬಂದಾಗ, ಮೊನ್ನೆ ಕೊರೋನಾ ಬಂದಾಗ ನೋಡಿರಿ, ಮೊದಲು ಬಂದಾಗ ಏಕಾಏಕಿ ಅದು ಬಹಳ ಒಂದು ಸಿವಿಯರ್ ಡಿಸೀಸ್ ಆಗಿ ಕಾಣಿಸ್ಕೊಂತು ಎಷ್ಟೊಂದು ಜನ ಸತ್ತೋದ್ರು. ಅದಾದ್ಮೇಲೆ ಇವತ್ತು ಕೊರೋನಾ ಇಲ್ಲ ಅಂತಲ್ಲ, ಒಂದು ಯಾವುದೇ ವೈರಸ್ ನಮ್ಮೊಳಗೆ ಇರುತ್ತೆ ಮೇಡಮ್, ಸರಿನಾ? ಆದ್ರೆ ಏನಾಗುತ್ತೆ, ವರ್ಷಗಳು ಕಳೀತಾ ಹೋದಂಗೆ ದೇಹ ವೈರಸ್ಸಿನ ಜೊತೆಗೆ, ವೈರಸ್ ದೇಹದ ಜೊತೆಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ.
0: ಪ್ರಥಮವಾಗಿ
1: ಕಾಣಿಸ್ ಹಂಗಾಗಿ ಏನಾಗುತ್ತೆ, ವೈರಸ್ ಅಲ್ಲೂ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ, ನಮ್ ದೇಹದಲ್ಲೂ ಅದಕ್ಕೆ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡೋ ಒಂದು ಪ್ರವೃತ್ತಿ ಬರುತ್ತೆ. ಏನಾಗುತ್ತೆ, ಯಾವುದೇ ಒಂದು ಕಾಯಿಲೆ ಹೊಸದಾಗಿ ಬಂದಾಗ ಅದು ಬಹಳ ತೀವ್ರವಾಗಿರುತ್ತೆ. ವರ್ಷಗಳು ಕಲಿತಾ ಹೋದಂಗೆ ಅದ್ರ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ ರೀತಿಲಿ ವಿ ಕ್ಯಾನ್ ಸೇ ವಿ ಲರ್ನ್ ಟು ಕೋ ಎಕ್ಸಿಸ್ಟ್, ಜೊತೆಗೆ ಬದುಕೋದನ್ನ ವೈರಸ್ ಹಾಗೂ ಮನುಷ್ಯ ದೇಹ ಎರಡು ಕಲಿತಾ ಹೋಗುತ್ತೆ. ಈ ಕಾರಣದಿಂದ ಏನಾಗಿದೆ, ಎಚ್ಐವಿ ಈಗ ಸುಮಾರು 40 ಹಿಂದಿನ ಹಬ್ಬಿತ್ತಲ್ಲ, ಆ ಕಾಲದಲ್ಲಿ ಅದು ಹೊಸದಿತ್ತು. ಆವಾಗ ಬಹಳ ಸಿವಿಯರ್ ಆಗಿತ್ತು, ಎಚ್ಐವಿ ಬಂದ್ರೆ ಕೆಲವೇ ವರ್ಷದಲ್ಲಿ ಅದು ಏಡ್ಸ್ ಕನ್ವರ್ಟ್ ಆಗ್ತಿತ್ತು. ನಿಮ್ಗೆ ಎಚ್ಐವಿ ಹಾಗೂ ಏಡ್ಸ್ ನಡುವೆ ಒಂದು ವ್ಯತ್ಯಾಸ ಫಸ್ಟ್ ಮೊದಲನೇದಾಗಿ ಸ್ಪಷ್ಟಪಡಿಸ್ತೀವಿ. ಎಚ್ಐವಿ ಅಂದ್ರೆ ವೈರಸ್, ಆಯ್ತಾ, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂತ ಒಂದು ವೈರಸ್. ಎಚ್ಐವಿ ಇನ್ಫೆಕ್ಷನ್ ಅಂದ್ರೆ ನಿಮ್ಮ ದೇಹದೊಳಗೆ ಎಚ್ಐವಿ ಬಂದಿದೆ, ಅದಕ್ಕೆ ಎಚ್ಐವಿ ಇನ್ಫೆಕ್ಷನ್ ಅಂತೀವಿ. ಎಚ್ಐವಿ ಇನ್ಫೆಕ್ಷನ್ ಬಂದ ತಕ್ಷಣ ಏಡ್ಸ್ ಅಲ್ಲ, ಏಡ್ಸ್ ಅಂದ್ರೆ ಅದು ಎಚ್ಐವಿ ಇನ್ಫೆಕ್ಷನ್ ನ ಅಂತಿಮ ಸ್ವರೂಪದಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆಗಳು, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೀವಿ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕುಗ್ಗಿದ್ರಿಂದ ಕಾಣಿಸ್ಕೊಂತ ಇರೋ ತೊಂದರೆಗಳು. ಆ ಸಮಯದಲ್ಲಿ ಏನಾಗುತ್ತೆ, ಮಾಮೂಲಾಗಿ ಮಾಮೂಲು ಮನುಷ್ಯಗೆ ಒಬ್ಬ ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿರುವಂತಹ ಮನುಷ್ಯಗೆ ಬರದೇ ಇರುವಂತಹ ಕಾಯಿಲೆಗಳೆಲ್ಲ ಬರಕ್ ಶುರು ಆಗುತ್ತೆ. ಆ ಕಾಯಿಲೆಗಳಿಗೆ ನಮಗೆ ಚಿಕಿತ್ಸೆ ಕೊಡೋದು ಕಷ್ಟ. ಸೊ ಅದು ಏಡ್ಸ್. ಮೊದಲು ಏನಾಗ್ತಿತ್ತು, ಎಚ್ಐವಿ ಅನ್ನೋ ಇನ್ಫೆಕ್ಷನ್ ಬಂದು ಕೆಲವೇ ವರ್ಷದಲ್ಲಿ ಏಡ್ಸ್ ಹೋಗ್ತಿತ್ತು. ಒಂದು ಸಾರಿ ಏಡ್ಸ್ ಆದ್ಮೇಲೆ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ವ್ಯವಸ್ಥೆ ಆ ಕಾಲದಲ್ಲಿ ಇರಲಿಲ್ಲ. ಹಂಗಾಗಿ ಆ ಕಾಲದಲ್ಲಿ ಬಹಳ ಜನ ಸತ್ತೋಗ್ಬಿಟ್ರು. ಆಮೇಲೆ ಏನಾಯ್ತು, ವರ್ಷಗಳು ಕಳೀತಾ ಹೋದಂಗೆ ಒಂದು ಎಚ್ಐವಿ ವೈರಸ್ ಹಾಗೂ ಮನುಷ್ಯ ದೇಹ ಒಂದಕ್ಕೊಂದು ಹೊಂದ್ಕೊಳ್ತಾ ಹೋಯ್ತು. ಅದೇ ರೀತಿಯಾಗಿ ಚಿಕಿತ್ಸೆಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಸುಧಾರಣೆ ಆಗ್ತಾ ಹೋಯ್ತು. ಬರ್ತಾ ಬರ್ತಾ ERT ಅಂತೀವಿ, ಅಂದ್ರೆ ಎಚ್ ಐ ವಿಗೆ ನಾವು ರೆಟ್ರೋ ವೈರಸ್ ಅಂತ ಕರಿತೀವಿ. ಯಾಕಂದ್ರೆ ಅದು ಬೇಸಿಕಲಿ ಆರ್ ಎನ್ ಎ ವೈರಸ್, ಆರ್ ಎನ್ ಎಯಿಂದ ಡಿ ಎನ್ ಎ ತಯಾರು ಮಾಡ್ಕೊಳ್ತಾ ಇರ್ತಲ್ಲ, ರೆಟ್ರೋ ಅಂದ್ರೆ ಉಲ್ಟಾ ಅಂತ ಕರಿತೀವಿ. ನಮ್ ದೇಹದಲ್ಲಿ ಏನಿರುತ್ತೆ, ಡಿ ಎನ್ ಎಯಿಂದ ಆರ್ ಎನ್ ಎ ತಯಾರಾಗುತ್ತೆ, ಇದು ಅದ್ರ ವಿರುದ್ಧ ಪ್ರಕ್ರಿಯೆ ಆದ್ಕಂಡ ರೆಟ್ರೋ ವೈರಸ್ ಅಂತ ಕರಿತೀವಿ. ಈ ಆಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಎ ಆರ್ ಟಿ ಏನು ಪ್ರಾರಂಭ ಆಯಿತು, ಇದು ಕೂಡ ಬರ್ತಾ ಬರ್ತಾ ಸುಧಾರಣೆಗಳಾಗ್ತಾ ಇವತ್ತು ಮೇಡಮ್ ಆಕ್ಚುಲಿ ಎಚ್ ಐ ವಿ ಆಗಿರೋರು ಏಡ್ಸ್ ಇರುವಂತರು ಕೂಡ ತೀರಾ ಹೆದರುವಂತ ಸಿಚುವೇಶನ್ ಇಲ್ಲ. ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ.
0: ಈಗ ಮುಂಚಿನ ಇದರಲ್ಲಿ ಪ್ರಾರಂಭದಲ್ಲಿ ಇದ್ದಂತ ಅಷ್ಟು ಭಯ ಈಗ ಜನಸಾಮಾನ್ಯರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದಲ್ವಾ ಸರ್? ಈಗ
1: ಹೌದು ಮೇಡಮ್, ಕಡಿಮೆ ಆಗಿದೆ. ಅದರದ್ದು ಪಾಸಿಟಿವ್ ಎಫೆಕ್ಟ್ ಇದೆ, ನೆಗೆಟಿವ್ ಎಫೆಕ್ಟ್ ಕೂಡ ಇದೆ. ಏನಾಗಿದೆ, ಇವತ್ತು ಒಬ್ಬ ವ್ಯಕ್ತಿ ಇವತ್ತು ಎಚ್ ಐ ವಿ ಪಾಸಿಟಿವ್ ಆದ್ರೆ ಸುಮಾರಾಗಿ ಅದು ಏಡ್ಸ್ ಕನ್ವರ್ಟ್ ಆಗಿ ಒಂದು 15 ವರ್ಷ ಹಿಡಿಯುತ್ತೆ ಅಟ್ ಲೀಸ್ಟ್. ಆಯ್ತಾ, 15 ವರ್ಷದ ಮೇಲೆ ಏಡ್ಸ್ ಅನ್ನೋ ರೂಪಕ್ಕೆ ಬಂದ ಮೇಲೆ ಎ ಆರ್ ಟಿ ಸ್ಟಾರ್ಟ್ ಮಾಡಿದ್ರೆ ಎ ಆರ್ ಟಿ ಮೆಡಿಸಿನ್ಸ್ ಮೇಲೆ ಮತ್ತೊಂದು 25 ವರ್ಷ ಸಲೀಸಾಗಿ ಹೋಗುತ್ತೆ. ಅಲ್ಲಿಗೆ ಒಬ್ಬ ಮನುಷ್ಯನ ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಟೈಮ್ ಕಳೆದು ಹೋಗುತ್ತೆ ಟ್ರೀಟ್ಮೆಂಟ್ ಮೇಲೆ. ಈ ಟ್ರೀಟ್ಮೆಂಟ್ ಮೇಲೆ ಅವ್ರನ್ನ ಉಳಿಸ್ಕೊಳ್ಳೋಂತ ಇದು ನಮಗಿದೆ. ಸೊ ಆದ್ರಿಂದ ಮೊದಲಿನಷ್ಟು ಹೆದರುವಂತದ್ದಿಲ್ಲ. ಆದ್ರೆ ಈಗ ಎರಡನೇ ಇದು ಅಂದ್ರೆ ಯಾವುದೇ ಕಾಯಿಲೆ ಮೇಡಮ್ ನಾವು ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರು ಕಾಯಿಲೆ ಬರದಂಗೆ ತಡೆಗಟ್ಟೋದು ಕಾಯಿಲೆನ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ
0: ಶ್ರೇಷ್ಠ. ಅಂತಾರಲ್ಲ ಹಾಗೆ
1: ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ ಪ್ರಿವೆನ್ಷನ್ ಇಸ್ ಡೆಫಿನೆಟ್ಲಿ ಬೆಟರ್ ದನ್ ಕ್ಯೂರ್. ಬರದಂಗೆ ತಡೆಗಟ್ಟೋದು ಒಳ್ಳೇದು. ಸಮಸ್ಯೆ ಏನಪ್ಪಾ ಅಂದ್ರೆ ಎಚ್ ಐ ವಿ ಬಗ್ಗೆ ಭಯ ಕಡಿಮೆ ಆದಂಗೆ ಮತ್ತೆ ಅದರ ಹರಡುವಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದೆ ನಾವೆಲ್ಲ ಅಷ್ಟು 16 ವರ್ಷ ಬಿಲ್ ಗೇಟ್ಸ್ ಫೌಂಡೇಶನ್ ಇಂದ ಭಾರತ ಸರ್ಕಾರದಿಂದ ನ್ಯಾಕೋ ಕೆಸಾಪ್ಸ್ ಎಲ್ಲರೂ ಸೇರಿ ಅಷ್ಟು ವರ್ಷ ಅಷ್ಟು ಕಷ್ಟಪಟ್ಟು ಏನೋ ಸಾಕಷ್ಟು ಇದನ್ನ ತಡೆಗಟ್ಟುವಿಕೆ ಅಂತ ಮಾಡಿದ್ವಿ, ಸಾಕಷ್ಟು ಟ್ರಾನ್ಸ್ಮಿಷನ್ ರೇಟ್ ಇಳಿದಿತ್ತು, ಈಗ ಮತ್ತೆ ಜಾಸ್ತಿ ಆಗಿದೆ. ಎಚ್ ಐ ವಿ ಬಗ್ಗೆ ಭಯ ಹೋಗಿರೋದ್ರದ್ದು ಅದು ಒಂದು ಅಡ್ಡ ಪರಿಣಾಮ ಅಂತ ಹೇಳ್ಬಹುದು.
0: ಅದರ ಕುರಿತಾಗಿ ಈಗ ಲಸಿಕೆಗಳನ್ನ ತಯಾರು ಮಾಡೋದು ಅಭಿವೃದ್ಧಿ ಕೂಡ ನಡೀತಾ ಇದೆ. ಅದರದ್ದು ಪ್ರಯೋಗಗಳು
1: ಪ್ರಯತ್ನ ನಡೀತಾ ಇದೆ ಮೇಡಮ್, ಪ್ರಯತ್ನ ನಡೀತಾ ಇದೆ. ಆದ್ರೆ ಕೇಳ್ತಾರ ಎಲ್ಲರಿಗೂ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ, ಅದು ನಿಜವಾಗ್ಲೂ ಯಾವತ್ತಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ.
0: ಜಾಗೃತಿ
1: ಹಾ, ನಮಗೆ ಲಸಿಕೆ ಸದ್ಯಕ್ಕಂತೂ ಲಸಿಕೆ ಸಿಗೋ ಚಾನ್ಸ್ ಇಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ.
0: ಅಂದ್ರೆ ಅದನ್ನ ಅಭಿವೃದ್ಧಿ ಮಾಡಿದಂತ ವಿಜ್ಞಾನಿಗಳು ಅವರನ್ನ ಒಂದು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ ಸರ್?
1: ಅಭಿವೃದ್ಧಿ ಮಾಡೋ ವಿಜ್ಞಾನಿಗಳಿಗೆ ಅದರಲ್ಲಿ ಭಾಗಿಯಾಗಿರೋರಿಗೆ ಪ್ರೋತ್ಸಾಹ ಮಾಡೋ ಸಲುವಾಗಿ ನಾವ್ ಇದನ್ನ ಮಾಡ್ತಾ ಇದೀವಿ. ಆದ್ರೆ ಅದು ಬಹಳ ಕಷ್ಟ ಕೆಲಸ. ಏನಾಗುತ್ತೆ, ನಾವು ಯಾವುದೇ ಲಸಿಕೆನ ಹೆಂಗ್ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ವೈರಸ್ ಆಗ್ಲಿ ಬ್ಯಾಕ್ಟೀರಿಯಾಗ್ಲಿ ಆಂಟಿಜೆನ್ಸ್ ಅಂತ ಇರುತ್ತೆ, ಅಂದ್ರೆ ಅದರದ್ದೇ ಆದ ಸ್ಪೆಸಿಫಿಕ್ ಮಾರ್ಕರ್ಸ್ ಇರುತ್ತೆ, ಅದ್ರ ವಿರುದ್ಧ ನಮ್ಮ ದೇಹದಲ್ಲಿ ಆಂಟಿಬಾಡಿಗಳು ತಯಾರಾಗೋ ವ್ಯವಸ್ಥೆ ಮಾಡ್ತೀವಿ. ಅದು ಯಾವ್ದೇ ಲಸಿಕೆ, ಇದನ್ನ ಯಾವ ಲಸಿಕೆ ತಗೊಂಡ್ರು ಅಷ್ಟೇ, ಮೀಸಲ್ಸ್ ಆದ್ರೂ ಅಷ್ಟೇ, ಕೊರೋನಾ ಅಷ್ಟೇ, ಯಾವ ಲಸಿಕೆ ಆದ್ರೂ ಅಷ್ಟೇ, ಸರಿನಾ? ಈಗ ಸಮಸ್ಯೆ ಅಂದ್ರೆ ಎಚ್ ಐ ವಿ ವೈರಸ್ ಏನಿದೆ ಇದು ಬಹಳ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗುತ್ತೆ. ತನ್ನ ಆಂಟಿಜೆನ್ ಸ್ಟ್ರಕ್ಚರ್ ನ 3-6 ತಿಂಗಳಲ್ಲಿ ಬದಲಿ ಮಾಡ್ಕೊಂಡ್ ಬಿಡುತ್ತೆ. ಸೊ ನಾವು ಒಂದಕ್ಕೆ ತಯಾರು ಮಾಡಿದ್ರೆ 6 ತಿಂಗಳಲ್ಲಿ ಅದು ಹೋಗಿ ಬೇರೆ ಆಗಿರುತ್ತೆ.
0: ಸಮಯ ಜಾಸ್ತಿ ಬೇಗ ಆಗೋಗ್ಬಿಡತ್ತೆ ಅಂತೀರಾ?
1: ಬಹಳ ಬಹಳ ಫಾಸ್ಟ್ ಆಗುತ್ತೆ, ಬಹಳ ಫಾಸ್ಟ್ ಆಗುತ್ತೆ. ಈ ಕಾರಣದಿಂದಲೇ ಇಷ್ಟು ವರ್ಷದವರೆಗೂ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಸಾಧ್ಯ ಆಗಿಲ್ಲ.
0: ಅದರ ಒಂದು ನಿರಂತರ ಪ್ರಯತ್ನ ಅಂತೂ ನಡೀತಾ ಇದೆ.
1: ಮನುಷ್ಯ ಪ್ರಯತ್ನ ಮಾತ್ರ ಬಿಡಲ್ಲ ಮೇಡಮ್.
0: ಹೌದು,
1: ಯಾವತ್ತಿದ್ರು ಅದೇ ಈಗ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಇದೆ. ನಾರ್ಮಲ್ ಒಬ್ಬ ಮಾಮೂಲಿ ಮನುಷ್ಯನಷ್ಟೇ ಆರೋಗ್ಯದಿಂದ ಅಷ್ಟೇ ವರ್ಷಗಳು ಬದುಕಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಟ್ರೀಟ್ಮೆಂಟ್ ಮೇಲೆ ಅಷ್ಟು ವರ್ಷ ಸಹಜವಾಗಿ ಬದುಕಾಗುವಂತ ವ್ಯವಸ್ಥೆ ಇದೆ. ಆದ್ರೆ ಇವತ್ತಿಗೂ ಕೂಡ ಲಸಿಕೆ ಬಂದ್ರೆ ಇದ್ರ ಒನ್ಸ್ ಅಂಡ್ ಫಾರ್ ಆಲ್ ಸಂಪೂರ್ಣವಾಗಿ ಎಲಿಮಿನೇಟ್ ಆಗುತ್ತೆ ಅನ್ನೋ ಹೋಪ್ ಇಂದ ಈ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ನಮ್ಮ ಮಟ್ಟ ಹೇಳ್ಬೇಕಂದ್ರೆ, ಹಾ ಮೇಡಮ್ ಹೇಳಿದ್ರೆ ಏನಾದ್ರು ಹೇಳಿದ್ರೆ
0: ಅಲ್ಲ, ಆ ಒಂದು ಪ್ರಯತ್ನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಒಂದು ಈ ದಿನವನ್ನ ಅರ್ಪಣೆ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ ಸರ್ ನಾನು.
1: ಹಾ ಮೇಡಮ್, ಅವ್ರಿಗೆ ಅರ್ಪಣೆ ಮಾಡಿ ಅವ್ರ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಮೆಚ್ಚುಗೆಯಾಗಿ ಒಂದು ಪ್ರೋತ್ಸಾಹವಾಗಿ ಈ ದಿನ ಆಚರಿಸ್ತೀವಿ. ಆದ್ರೆ ಜನರಿಗೆ ನಾನು ಹೇಳಕ್ ಬಯಸೋದು ಇಷ್ಟೇ, ಇವಾಗೂ ಎಚ್ ಐ ವಿ ತಡೆಗಟ್ಟಕ್ಕೆ ಇರೋದು ಬಹಳ ಸರಳ ದಾರಿಗಳಿದೆ, ಅದನ್ನೇ ಬಳಸೋದು ಬಹಳ ಸೂಕ್ತ. ಒಂದು ಬೇಸಿಕಲಿ ಸೇಫ್ ಸೆಕ್ಸ್, ನಿಮ್ಮ ಜೀವನ ಸಂಗಾತಿ ಬಿಟ್ಟು ಬೇರೆಯವ್ರ ಜೊತೆಗೆ ಸೆಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ, ಎಂತ ಪರಿಸ್ಥಿತಿ ಅನ್ನಂಗೆ ಏನಾದ್ರೂ ಸೆಕ್ಸ್ ಮಾಡೋಬೇಕಾದ್ರೆ ಸೇಫ್ ಸೆಕ್ಸ್ಗೆ ಕಾಂಡೋಮ್ ಬಳಸಿ. ಈ ಎರಡು ಮೇನ್ ಫಾಲೋ ಮಾಡಿದ್ರೆ ನಮಗೆ ಎಚ್ ಐ ವಿ ಬರೋ ಸಂಭವನೀಯತೆ ಇರಲ್ಲ. ಸೊ ಇದು ಅದು ನಾವು ಸುಲಭ ದಾರಿಗಳಲ್ಲಿ ಪ್ರಿವೆಂಟ್ ಮಾಡೋದು ಒಳ್ಳೇದು. ಲಸಿಕೆ ಬರೋಕೆ ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ, ಪ್ರಯತ್ನ ಮಾಡೋಣ. ಒಂದು ಲೆಟ್ ಅಸ್ ಹೋಪ್ ದಟ್ ಇಟ್ ವಿಲ್ ಸೂನ್ ಬಿ ಅವೈಲೇಬಲ್. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ಎಸ್ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್, ಬಟ್ ಸಾಕಷ್ಟು ಕಾಲ ಹಿಡಿಯುತ್ತೆ ಅನ್ನೋ ಬಗ್ಗೆ ನಮಗೆ ಒಂದು ಐಡಿಯಾ ಇರಬೇಕು.
0: ಹೌದು, ಆ ಬಗ್ಗೆ ನಾವು ಕೂಡ ಜಾಗೃತವಾಗಿರ್ಬೇಕು, ಜನಸಾಮಾನ್ಯರಲ್ಲೂ ಅದೊಂದು ಜಾಗೃತಿ ಇದ್ದೇ ಇರಬೇಕು. ಯಾವಾಗ್ಲೂ ನಾವು ಸುರಕ್ಷಿತವಾಗಿರೋ ಅಂತ ನಮ್ಮ ಗಮನ ಇರಬೇಕಾಗತ್ತೆ.
1: ಅದು ನಮ್ಮ ಪ್ರಥಮ ಆದ್ಯತೆ ಆಗಬೇಕು.
0: ಹೌದು
1: ಮೇಡಮ್,
0: ತುಂಬಾ ಸಂತೋಷ ಸರ್. ಗಿರೀಶ್ ಕೆಂಚಪ್ಪನ, ತಾವು ಸಾಕಷ್ಟು ಈ ಒಂದು ಏಡ್ಸ್ ನಿಯಂತ್ರಣ ಇಲಾಖೆಗಳಲ್ಲಿ ತಾವು ಕಾರ್ಯವನ್ನ ನಿರ್ವಹಿಸಿದ್ದೀರಾ. ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಇದರಲ್ಲಿ ಎಚ್ ಐ ವಿ ನಿಯಂತ್ರಣ ಯೋಜನೆಯಲ್ಲಿ ಅಧಿಕಾರಿಯಾಗಿ ಆಂಧ್ರಪ್ರದೇಶ ಹಾಗೂ ವಿಜಯವಾಡ ಹೈದರಾಬಾದ್ನಲ್ಲಿ ಕಾರ್ಯನಿರ್ವಹಿಸಿದ್ದು, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ನಲ್ಲಿಯೂ ಕೂಡ ತಾವು ವೈದ್ಯಾಧಿಕಾರಿಗಳಾಗಿ ರಾಮನಗರ, ಬಳ್ಳಾರಿ ಹಾಗೂ ಕನಕಪುರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ. ಹಾಗೆಯೇ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಅಂಗವಾದ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ಕೂಡ ಅಧಿಕಾರಿಯಾಗಿ ಸುಮಾರು 10 ವರ್ಷಗಳ ಕಾಲ ತಾವು ಸೇವೆಯನ್ನ ಸಲ್ಲಿಸಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದು, ನಮ್ಮ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರಕ್ಕೆ ಒಂದು ನಮ್ಮ ಕೇಳುಗರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನ ತಾವು ನೀಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಪರವಾಗಿ, ಹಾಗೆಯೇ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ ಸರ್.
1: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
1: ಆಕಾಶವಾಣಿ ಭದ್ರಾವತಿ ತಂಡಕ್ಕೂ ಹಾಗೂ ಕೇಳುಗರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್. ಕೇಳಿದ್ರೆ ಕೇಳಿದ್ರೆ ಈ ದಿನ ವಿಶ್ವ ಏಡ್ಸ್ ಲಸಿಕಾ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ ಮೇ 18ನ್ನ. ಇದರ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ, ಇದರ ಒಂದು ಲಸಿಕೆಯನ್ನ ಕಂಡುಹಿಡಿಯುವ ಅಭಿವೃದ್ಧಿಪಡಿಸುವಂತಲ್ಲಿ ವಿಶ್ರಾಂತವಾಗಿ ಶ್ರಮಿಸುತ್ತಿರುವಂತಹ ವಿಜ್ಞಾನಿಗಳು, ಸ್ವಯಂ ಸೇವಕರು, ಸಮುದಾಯದ ನಾಯಕರನ್ನ ಗುರುತಿಸುವುದಕ್ಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಹಲವಾರು ಕ್ಲಿನಿಕಲ್ ಪ್ರಯೋಗಗಳು, ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವಂತಹ ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ದಿನ 1998ರಿಂದ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಅವರು ಈ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಏಡ್ಸ್ ಲಸಿಕೆಯ ಅಭಿವೃದ್ಧಿ ಪಡಿಸೋದಕ್ಕೆ ವೈಜ್ಞಾನಿಕ ಸಮುದಾಯಕ್ಕೆ ಸವಾಲನ್ನ ಹಾಕಿರೋದು, ಹಾಗೆಯೇ ಅತಿ ಶೀಘ್ರದಲ್ಲಿ ಲಸಿಕೆ ನಮ್ಮ ಕೈ ಸೇರಲಿ, ನಾವು ಕೂಡ ಆರೋಗ್ಯವಂತ ಸಮಾಜದಲ್ಲಿ ಇರುವಂತಾಗ್ಲಿ ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

0: ಇದುವರೆಗೂ ವಿಶ್ವ ಏಡ್ಸ್ ಲಸಿಕಾ ಜಾಗೃತಿ ದಿನ ಮೇ 18 ಇದರ ಕುರಿತು ಡಾ ಗಿರೀಶ್ ಕೆಂಚಪ್ಪನ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 7:30.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಳಿಗೆ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ.
5: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್, ಶಿವಮೊಗ್ಗ.

0: ಕಳೆದನೇ ಬೆಳಿಗ್ಗೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ಐಎಂಎ ಪ್ರಾಯೋಜಿತ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ತಿಳಿಯಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಚಿಟ್ಟುಗುಟ್ಟರ ಪಕ್ಷಿಯ ಕುರಿತು ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಹೆಬ್ಬಾರ್. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರದರ್ತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481 5226 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಜೀವಿನಿ ನೀರು, ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
2: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಹರಿವ ನದಿ ಅಲೆಯೂ ಧುಮುಕ ಚಲ ಕಲರವೂ ಹಾಡೋ ಲಾಲಿ ಸಂಗೀತ. ಆಕಾಶವಾಣಿ ಸಮಯ 7:34 ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ನೀನಳಿದೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ

0: ಅಭಿವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ

0: ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜಿಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳ ಕಾರ್ಯಕ್ರಮ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಆತ್ಮಶಕ್ತಿ ಚಿತ್ರದ ಗೀತೆಯನ್ನು 1978ರಲ್ಲಿ ತೆರೆಕಂಡ ಆತ್ಮಶಕ್ತಿ ಚಿತ್ರದಲ್ಲಿ ರಾಜೇಶ್ ಪ್ರತಿಮಾ ಎಂ ವಿ ವಾಸುದೇವ ಅವರು ಅಭಿನಯಿಸಿದ್ದು ರಾಜ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ವಾಣಿ ಜಯರಾಮ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಕೇಳೋಣ ಆತ್ಮಶಕ್ತಿ ಚಿತ್ರದ ಈ ಗೀತೆಯನ್ನು.

0: ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
6: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಚಿತ್ರಕಥೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಹಾಸತಿ ಅನಸೂಯ ಚಿತ್ರದ ಗೀತೆಯನ್ನ. ಚಿತ್ರ 1965ರಲ್ಲಿ ತೆರೆ ಕಂಡಿದ್ದು, ಚಿತ್ರವನ್ನ ಬಿ ಎಸ್ ರಂಗ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡರಿಬಾಯಿ, ಲೀಲಾವತಿ, ವಾಣಿಶ್ರೀ ಅವರ ಅಭಿನಯವಿದ್ದು, ಚಿತ್ರಕ್ಕೆ ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಸ್ ಹನುಮಂತರಾವ್. ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮಹಾಸತಿ ಅನಸೂಯ ಚಿತ್ರದ ಈ ಗೀತೆ.

ಬೆಳಗ್ಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಬೆಳಗ್ಗೆ ಈ ಬೆಳಗ್ಗೆ 8:45 ಐಎಂಎ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್ ಈ ಕುರಿತು ಶಿವಮೊಗ್ಗದ ಕಾಣಿ

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಕನಸುಗಾರ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಚಿತ್ರ.

ಚಿತ್ರ ಅವರ ಸ್ವರದಲ್ಲಿ ಕನಸುಗಾರ ಚಿತ್ರದ ಗೀತೆಯನ್ನ ಕೇಳಿದ್ರೆ, ಗೀತೆಯನ್ನು ಬರೆದವರು ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಮಾಡಿದ್ದು ರಾಜೇಶ್ ರಾಮನಾಥ್. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಹರಿಹರನ್ ಹಾಗೂ ಗುರುಕಿರಣ್ ಅವರ ಕಂಠದಲ್ಲಿ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗುರುಕಿರಣ್.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಪುನಃ ಚಿತ್ರಗೀತೆಗಳನ್ನ ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು. ಬಗ್ಗೆ
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ, ಯಾವನ್ನು ಹೇಳೋಕೆ ಆಗೋದಿಲ್ಲ.
1: ಇಂದಿನ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್, ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಇವರಿಂದ ಮಾಹಿತಿ.
4: ನಮಸ್ಕಾರಗಳು. ಇಂದಿನ ಈ ಆಕಾಶವಾಣಿ ಭದ್ರಾವತಿಯ ಆಯೋಜಕರು ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ನಾನು ಡಾಕ್ಟರ್ ಭಾರತಿ ಚಂದ್ರಕಾಂತ್, ಕಣ್ಣಿನ ತಜ್ಞರು ಶಿವಮೊಗ್ಗ. ಇಂದು ನಾನು ಮಾತಾಡಲಿಕ್ಕೆ ಕೊಟ್ಟಿರುವಂತಹ ನನಗೆ ಒಂದು ಟಾಪಿಕ್ ಅಂದ್ರೆ ದೃಷ್ಟಿ ಮತ್ತು ಡಯಾಬಿಟಿಸ್ ಅಂತ ಹೇಳಿ. ಡಯಾಬಿಟಿಸ್ ಮೆಲೈಟಸ್ ಕಾಯಿಲೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರೂ ಅದರಿಂದ ಚಿರಪರಿಚಿತರೇ. 20 ವರ್ಷಗಳ ಮೊದಲು ನಾವು ಓದುವಾಗ ಏನ್ ಹೇಳ್ತಾ ಇದ್ರು, ಡಯಾಬಿಟಿಸ್ ಅನ್ನುವಂಥದ್ದು ಶ್ರೀಮಂತರಿಗೆ ಮಾತ್ರ ಬರುವ ಕಾಯಿಲೆ, ತುಂಬಾ ಸ್ಥಿತಿವಂತರಿಗೆ ಬರುತ್ತೆ ಎಂದು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಪ್ರತಿ ಹಳ್ಳಿಗಳಲ್ಲಿ,

ಪ್ರತಿ ಮನೆಗಳಲ್ಲಿ, ಸಿಟಿಯಲ್ಲಿ, ಮತ್ತೆ ಯಾವುದೇ ಒಂದು ಸ್ಥಾನದಲ್ಲೂ ಕೂಡ ಈ ಡಯಾಬಿಟಿಸ್ ಮಲೈಟಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೊರಹೊಮ್ಮಿದೆ. ಭಾರತ ಇಂದು ಡಯಾಬಿಟಿಸ್ ಮೆಲೈಟಸ್ನ ಕ್ಯಾಪಿಟಲ್ ಸಿಟಿಯಾಗಿ ಹೇಳಲ್ಪಡ್ತಾ ಇದೆ, ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಡಯಾಬಿಟಿಸ್ ಮೆಲೈಟಸ್ ಅನ್ನುವಂಥದ್ದು ಇನ್ಸುಲಿನ್ ರೆಜಿಸ್ಟೆನ್ಸ್ ನಿಂದ ಬರುವುದು ಅಥವಾ ಇನ್ಸುಲಿನ್ ಡೆಫಿಷಿಯನ್ಸಿಯಿಂದ ಬರುವ ಕಾಯಿಲೆ. ತಂದೆ ತಾಯಿಗಳಿಗೆ ಇದ್ದು ಅದರಿಂದ ಮಕ್ಕಳಿಗೆ ಬಂದಿರಬಹುದು, ಇಲ್ಲ ಅವರದೇ ಆದಂತಹ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಹೊರಹೊಮ್ಮಿರಬಹುದು. ಅಂದ್ರೆ ಒಬೆಸಿಟಿ, ಟೆನ್ಷನ್ ಇಂದ ಅಥವಾ ಲೈಫ್ ಸ್ಟೈಲಿನಿಂದ ಬರುವಂತಹ ಒಂದು ಒತ್ತಡದ ಕಾಯಿಲೆಯಿಂದ ಇದು ಆಗಿರಬಹುದು. ಎಲ್ಲರೂ ತಿಳಿದ ಹಾಗೆ ಡಯಾಬಿಟಿಸ್ ಮೆಲೈಟಸ್ ಅಂದ್ರೆ ಶುಗರ್ ಜಾಸ್ತಿ ಇರುತ್ತೆ ಸಾಕು, ಅದಕ್ಕೆ ಮಾತ್ರೆ ತೆಗೆದುಕೊಂಡ್ಬಿಡೋಣ, ಆರಾಮಾಗ್ಬಿಡುತ್ತೆ ಅನ್ನುವಂತ ಒಂದು ಭಾವನೆ. ಯಾಕೆ ಅಂದ್ರೆ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲ, ಡಯಾಬಿಟಿಸ್ ಮೆಲೈಟಸ್ ನಾವು ತಿಳಿದುಕೊಂಡಷ್ಟು ಸುಲಭವಾಗಿಲ್ಲ, ಅದು ತನ್ನದೇ ಆದಂತ ಕಾಂಪ್ಲಿಕೇಶನ್ ನಿಂದ ನಮ್ಮಲ್ಲಿ ಎಚ್ಚರಿಕೆ ಗಂಟೆಯನ್ನ ಬಾರಿಸುತ್ತೆ. ಎಷ್ಟೊಂದು ಕಾಂಪ್ಲಿಕೇಶನ್ಗಳನ್ನ ನಾವು ಡಯಾಬಿಟಿಸ್ ಮೆಲೈಟಸ್ ಅಲ್ಲಿ ನೋಡ್ತೀವಿ. ಅದಕ್ಕಾಗಿನೇ ಇಂದಿನ ಈ ಒಂದು ಟಾಪಿಕ್ ಡಯಾಬಿಟಿಸ್ ಮತ್ತು ದೃಷ್ಟಿ ಅಂತ ಹೇಳಿ. ಡಯಾಬಿಟಿಸ್ ನಿಂದಾಗಿ ನಮಗೆ ಕಣ್ಣಿಗೆ ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂತ ಕಾಯಿಲೆಯನ್ನ ನಾವು ನೋಡ್ತೇವೆ. ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನರತಂತುಗಳಿಗೆ ಆಗುವಂತಹ ತೊಂದರೆಗಳು. ಡಯಾಬಿಟಿಕ್ ನೆಫ್ರೋಪತಿ ಅಂದ್ರೆ ನಮ್ಮ ಕಿಡ್ನಿಯಲ್ಲಿರುವಂತಹ ಅಂಶಗಳಿಗೆ ತೊಂದರೆ ಆಗುವಂತಹದ್ದು. ಡಯಾಬಿಟಿಕ್ ಡರ್ಮೋಪತಿ ಅಂದ್ರೆ ಚರ್ಮಕ್ಕೆ ಆಗುವ ತೊಂದರೆ. ಡಯಾಬಿಟಿಕ್ ಕಾರ್ಡಿಯೋಪತಿ ಅಂದ್ರೆ ಹಾರ್ಟಿಗೆ ತೊಂದರೆಯನ್ನ ಕೊಡುವಂಥದ್ದು. ಹೀಗೆ ಸಣ್ಣ ಸಣ್ಣ ಸೂಕ್ಷ್ಮ ರಕ್ತನಾಳಗಳಿಗೆ ಇದು ತನ್ನ ಬಾಧೆಯನ್ನ ತೊಂದರೆಯನ್ನ ಒದಗಿಸಿ ಅದರಿಂದ ಕಾಂಪ್ಲಿಕೇಶನ್ಗಳನ್ನ ಉಂಟು ಮಾಡುತ್ತೆ. ಎಷ್ಟೋ ಜನ ತಮ್ಮ ಕಾಲುಗಳನ್ನ ಕಳೆದುಕೊಂಡಿದ್ದಾರೆ, ಬೆಟ್ಟುಗಳನ್ನ ಕಳೆದುಕೊಂಡಿದ್ದಾರೆ, ವೆಟ್ ಗ್ಯಾಂಗ್ರೀನ್ ಆಗ್ಬಿಟ್ಟು ಆಂಪ್ಯುಟೇಷನ್ ಆದಂತ ಒಂದು ಪರಿಸ್ಥಿತಿ. ಇನ್ನು ಕಿಡ್ನಿಯ ತೊಂದರೆಯಿಂದಾಗಿ ಎಷ್ಟು ಜನರಿಗೆ ಇಂದು ನಾವು ಡಯಾಲಿಸಿಸ್ ಅನ್ನ ಮಾಡಲಿಕ್ಕೆ ಬರಿತಾ ಇದ್ದೀವಿ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಒಂದೇ ಎರಡೇ, ಇದೊಂದು ವಿಷ ಜಂತು ಇದ್ದ ಹಾಗೆ. ಕಾರ್ಡಿಯೋಪತಿ ಹಾರ್ಟಿಗೆ ಸಂಬಂಧಪಟ್ಟಂತಹ ಬ್ಲಾಕ್ಗಳು, ಆಂಜಿಯೋಗ್ರಾಫಿ ಮಾಡಿಸ್ಬೇಕಾಗತ್ತೆ, ಸ್ಟೆಂಟ್ಗಳನ್ನ ಹಾಕ್ಸ್ಬೇಕಾಗತ್ತೆ, ಎಷ್ಟೊಂದು ತೊಂದರೆಗಳು. ಹಾಗೆ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣು ಮತ್ತು ಡಯಾಬಿಟಿಸ್ ಎಂದ ತಕ್ಷಣ ಎಷ್ಟೋ ಜನರಿಗೆ ಅದರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಈಗ ಕಣ್ಣಿನಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾರೆ ನಮ್ಮ ಹತ್ರ, ನಾವು ಹಾಗೆ ಒಂದು ಶುಗರ್ ಇದೆಯಾ, ಬಿಪಿ ಇದೆಯಾ, ಥೈರಾಯ್ಡ್ ಇದೆಯಾ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದ ತಕ್ಷಣ ಅವರಿಗೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಯಾಕೆ, ನಾವು ಕಣ್ಣಿಗೆ ಬಂದಿದೀವಲ್ಲ, ಕನ್ನಡಕ ಮಾಡಿಕೊಡಿ ಸಾಕು ಅನ್ನುವಂತಹ ಒಂದು ಉದಾಸೀನತೆ ನಮ್ಮಲ್ಲಿ ಕಾಣಿಸ್ತಾ ಇದೆ. ಅದು ತಪ್ಪು. ಡಯಾಬಿಟಿಸ್ ಮತ್ತು ದೃಷ್ಟಿ ಅಂತ ನಾವು ಹೇಳಿದಾಗ ಎಷ್ಟೋ ಜನ ದೃಷ್ಟಿಯ ಪರೀಕ್ಷೆಗೆ ಹಿಂದೆ ಮುಂದೆ ಮಾಡ್ತಾರೆ, ಅದು ಸಲ್ಲದು. ಯಾಕೆ ಹೇಳಿದ್ರೆ, ಬ್ಯಾಕ್ಗ್ರೌಂಡ್ ಡಯಾಬಿಟಿಕ್ ರೆಟಿನೋಪತಿ ಆಗಿರ್ಬೋದು, ಪ್ರೀ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಈಗ ಬ್ಯಾಕ್ ಗ್ರೌಂಡ್ ಅಂದಾಗ ಚಿಕ್ಕದಾದಂತಹ ಒಂದು ಸೈನ್ಸ್ಗಳು, ಸಿಂಪ್ಟಮ್ಸ್ಗಳು ಕಾಣ್ತವೆ. ಸಣ್ಣ ಸಣ್ಣ ಮೈಕ್ರೋ ಅನ್ಯೂರಿಸಮ್ಸ್, ಡಾಟ್ ಅಂಡ್ ಬ್ಲಾಟ್ ಹೆಮೊರೇಜಸ್ ಅಥವಾ ಮ್ಯಾಕ್ಯುಲೋಪತಿ ಇರ್ಬೋದು, ಸಣ್ಣ ಸಣ್ಣ ಚೇಂಜಸ್ಗಳು ಇರ್ತವೆ. ಅವಾಗ ಜಸ್ಟ್ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಿ ಅಥವಾ ಬೇರೆ ರೀತಿಯಿಂದ ನಾವು ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳನ್ನ ಕೊಟ್ಟು ಪೇಷಂಟ್ ಅನ್ನ ಕಳಿಸ್ತೀವಿ, ಅವರಿಗೆ ಸ್ಟ್ರಿಕ್ಟ್ ಆಗಿ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಇನ್ನೆ ಪ್ರೀ ಪ್ರಾಲಿಫರೇಟಿವ್ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಬಂದರೂ ಕೂಡ ಅಷ್ಟೊಂದು ನಮಗೆ ಭಯ ಇಲ್ಲ, ಅದನ್ನ ಕೂಡ ನಾವು ಸರಿಯಾದ ಮೆಡಿಸಿನ್ ನಿಂದ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬಹುದು. ಇನ್ನು ಪ್ರಾಲಿಫರೇಟಿವ್ ಅಂತ ಹೇಳ್ತೀವಿ, ಪ್ರಾಲಿಫರೇಟಿವ್ ಅಂತ ಹೇಳಿದ್ರೆ ಅಲ್ಲಿ ಸಣ್ಣ ಹೊಸ ರಕ್ತನಾಡುಗಳು, ನ್ಯೂ ವೆಸಲ್ಸ್ ರೆಟಿನಾದ ಮೇಲೆ ಉದ್ಭವ ಆಗಿರ್ತವೆ. ಅವು ಅಬ್ನಾರ್ಮಲ್ ಇರೋದ್ರಿಂದ ಅವುಗಳಿಂದ ಬ್ಲೀಡಿಂಗ್ ಆಗ್ತಿರುತ್ತೆ. ಬ್ಲೀಡಿಂಗ್ ಆದಾಗ ರೆಟಿನಾ ಬ್ಲಾಕ್ ಆಗಿ ಡ್ಯಾಮೇಜ್ ಆಗುತ್ತೆ, ದೃಷ್ಟಿ ಸಂಪೂರ್ಣವಾಗಿ ನಾಶ ಆಗುತ್ತೆ, ಎಕ್ಸುಡೇಟ್ಸ್ ಬರಬಹುದು, ಎಡಿಮಾ ಬರಬಹುದು, ವಿಟ್ರಿಯಸ್ ಅಲ್ಲಿ ಹೆಮೊರೇಜ್ ಕಾಣ್ಕೊಂಡ್ಬಿಟ್ಟು ವಿಟ್ರಿಯಸ್ ಟ್ರಾಕ್ಷನ್ ಆಗುತ್ತೆ, ರೆಟಿನಲ್ ನ ಅದು ಎಳೆದುಕೊಳ್ಳುತ್ತೆ ಮುಂದಿನ ಭಾಗಕ್ಕೆ, ಹಾಗಾಗಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಅವಘಡ ಆಗಬಹುದು. ಸಂಪೂರ್ಣವಾಗಿ ದೃಷ್ಟಿಯನ್ನ ಒಬ್ಬ ವ್ಯಕ್ತಿ ಡಯಾಬಿಟಿಸ್ ಇಂದಾಗಿ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದಾಗಿ ಕಳ್ಕೋಬಹುದು. ಅದಕ್ಕೋಸ್ಕರ ಮುಂಜಾಗ್ರತೆ ಬಹಳ ಮುಖ್ಯ. ನಾನು ಕೆಲವೊಂದು ವಿಷಯಗಳನ್ನ ಉದಾಹರಣೆಗೆ ಮುಖಾಂತರ, ನನಗೆ ಬಂದಂತಹ ಪೇಷಂಟ್ಗಳ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವರು ಚನ್ನಪ್ಪ ಅಂತ 20 ವರ್ಷದಿಂದ ಅವರಿಗೆ ಡಯಾಬಿಟಿಸ್ ಇತ್ತು, ಸರಿಯಾಗಿ ತೋರಿಸ್ಕೊಳ್ತಾ ಇರಲಿಲ್ಲ, ಬ್ಲಡ್ ಶುಗರ್ಗೆ ಮಾತ್ರೆಯನ್ನ ತಗೋತಾ ಇದ್ರು ಅಷ್ಟೇ, ಕಣ್ಣಿಗೆ ಅವರು ಬರಲೇ ಇಲ್ಲ. ಒಂದು ದಿನ ನನಗೆ ಸಡನ್ ಆಗಿ ಬಂದು ಹೇಳ್ತಾರೆ, ಮೇಡಮ್ ನನ್ನ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಆಗಿದೆ ಬಲಗಣ್ಣಿಗೆ. ಯಾಕೆ ಅಂದ್ರೆ ಅಲ್ಲಿ ಏನೋ ಒಂದು ಮಂಜು ಕವಿದ ಹಾಗಿದೆ, ಇಲ್ಲ ನೀರಿಗೆ ಮಣ್ಣನ್ನ ಹಾಕಿದಾಗ ಕದಡಿದಾಗ ಹೇಗಾಗುತ್ತೆ ಹಾಗಾಗ್ತಾ ಇದೆ ಅಂತ ಹೇಳಿ ನನಗೆ ವಾರ್ನಿಂಗ್, ಎಚ್ಚರಿಕೆ ಗಂಟೆ ಬಾರಿಸ್ದಂಗಾಯ್ತು. ನಾನು ನೋಡ್ತೇನೆ ಅವರಿಗೆ ವಿಟ್ರಿಯಸ್ ಹೆಮೊರೇಜ್ ಆಗಿತ್ತು, ಡಯಾಬಿಟಿಸ್ ಇಂದಾಗಿ ವಿಟ್ರಿಯಸ್ ಅನ್ನುವಂತ ಕಣ್ಣಿನ ಒಂದು ಪಾದರಸದಂತಹ ಔಷಧ

ರಕ್ತನಾಳ ಒಡ್ಕೊಂಡು ಬ್ಲೀಡಿಂಗ್ ಆಗಿ ಅವರ ದೃಷ್ಟಿ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು. ಹಾಗೆಯೇ ಅವರಿಗೆ ಮುಂದೆ ಅಡ್ವೈಸ್ ಮಾಡಿ ಹೈಯರ್ ಸೆಂಟ್ರಿ ಕಳಿಸಿದಾಗ ವಿಟ್ರೆಕ್ಟಮಿಯನ್ನು ಅವರು ಮಾಡಿಸ್ಕೋಬೇಕಾಯ್ತು. ಡಯಾಬಿಟಿಕ್ ರೆಟಿನೋಪತಿಯನ್ನ ಲೇಸರ್ ಮುಖಾಂತರ ಚಿಕಿತ್ಸೆ ಮಾಡಿಸ್ಕೊಂಡ್ರು, ಆದರೂ ಕೂಡ ಅವರಿಗೆ ದೃಷ್ಟಿ ಮರುಕಳಿಸಲಿಲ್ಲ. ಅದೊಂದು ವಿಷಾದನೀಯ. ಅದನ್ನ ಅವರು ಮೊದಲೇ ತೋರಿಸಿದ್ರು ಅಂದ್ರೆ ಇಂಥ ಒಂದು ಅವಘಡ ಆಗ್ತಿರ್ತಿತ್ತೋ ಇಲ್ಲವೋ. ಇನ್ನು ರಾಜಪ್ಪ 50 ವರ್ಷದವರು, ಅವರು ಪ್ರತಿ ಸಾರಿ ಹೇಳ್ತಾರೆ ನನಗೆ 6 ತಿಂಗಳಿಗೊಮ್ಮೆ ಗ್ಲಾಸ್ ಅನ್ನ ಚೇಂಜ್ ಮಾಡ್ಕೊಳ್ಳಕ್ಕೆ ಅವಕಾಶ ಬರ್ತಾ ಇದೆ, ಯಾಕೆ ಅಂದ್ರೆ ನನಗೆ ದೃಷ್ಟಿ ಮಂಜ ಆಗ್ಬಿಡುತ್ತೆ. ಹಾಗೆ 3ನೇ ಸಾರಿ ಅವ್ರು ಬಂದಾಗ ನಮಗೆ ಎಚ್ಚರಿಕೆ ಅನ್ನಿಸ್ತು. ಅವ್ರನ್ನ ಪರೀಕ್ಷೆ ಮಾಡಿದಾಗ ಅವ್ರಿಗೆ RBS 350 ಆಗಿತ್ತು. ಶುಗರ್ನಿಂದಾಗಿ ಗ್ಲಾಸ್ ಅಲ್ಲಿಯ ಬದಲಾವಣೆ ಬೇಗ ಬೇಗ ಆಗ್ತಾ ಇತ್ತು. ಇನ್ನು 18 ವರ್ಷದ ರಾಜೇಶ್ ಬರ್ತಾ ಇದ್ದ, ಅವನಿಗೆ ವರ್ಷದಲ್ಲಿ 4 ಸಾರಿ ಹಾರ್ಡಿಯೋಲಮ್ ಎಕ್ಸ್ಟರ್ನಮ್ ಅಂದ್ರೆ ಕಣ್ಣು ಜುಟ್ಲು ಆಗಿತ್ತು. ಯಾಕೆ ಪ್ರತಿ ಸಾರಿ ಅವನು ಮಾತ್ರೆಯನ್ನು ಔಷಧವನ್ನು ತೆಗೆದುಕೊಳ್ತಾ ಇದ್ದ, ಅದು ಕಡಿಮೆ ಆಗ್ತಾ ಇತ್ತು. 5ನೇ ಸಾರಿ ನನ್ನ ಹತ್ರ ಬಂದಾಗ ನನಗೆ ಯಾವುದೋ ಒಂದು ಅನುಮಾನದ ಸಂಗತಿ, ಅವನಿಗೆ ಬ್ಲಡ್ ಶುಗರ್ ಅನ್ನ ಮಾಡಿಸಿದ್ರೆ HbA1c 7% ಇತ್ತು. ಅವನು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದ. ಅವಳು ಸೋನಿಯಾ 30 ವರ್ಷದವಳು. ದುಬೈಗೆ ಹೋಗ್ಬೇಕು ಮೇಡಮ್ ನಾನು ಹಸ್ಬೆಂಡ್ ಜೊತೆಗೆ, ನಾಳೆ ಬಿಟ್ಟು ನಾಡ್ದನೆ ನನಗೆ ಫ್ಲೈಟ್ ಇದೆ, ದಯವಿಟ್ಟು ನನಗೆ ಒಂದು ಕನ್ನಡಕ ಕೊಡಿ. ಆಮೇಲೆ ಹಾಗೆ ನಾನು ಹಿಸ್ಟ್ರಿ ಕೇಳ್ತಾ ಹೋದಾಗ ಹೇಳ್ತಾಳೆ ನನಗೆ ಎಲ್ಲೋ ಒಂದು ಬ್ಲ್ಯಾಕ್ ಚುಕ್ಕೆ ಕಾಣಿಸ್ತಾ ಇದೆ, ಅದನ್ನು ಸ್ವಲ್ಪ ನೋಡ್ಬಿಡಿ. ನನಗೆ ಮತ್ತೆ ಎಚ್ಚರಿಕೆ ಅನ್ನಿಸ್ತು. ಅವ್ರನ್ನ ಡಿಟೇಲ್ ಆಗಿ ಪರೀಕ್ಷೆ ಮಾಡಿದಾಗ ಸಿ ವಾಸ್ ಬಾರ್ಡರ್ ಲೈನ್ ಡಯಾಬಿಟಿಕ್ ಆಗಿದ್ಲು, ಹೈಪರ್ಟೆನ್ಸಿವ್ ಆಗಿದ್ಲು, ಅವಳಿಗೆ RBS 400 ಮೆಟ್ಟಿತ್ತು. ಹಾಗಾಗಿ ಅವಳ ಡಿಟೇಲ್ ಪರೀಕ್ಷೆಗಳನ್ನ ಮಾಡಿಸಿದಾಗ ಸೆಂಟ್ರಲ್ ಸೀರಸ್ ರೆಟಿನೋಪತಿ ಅಂದ್ರೆ ಮ್ಯಾಕ್ಯುಲಾದಲ್ಲಿಯ ಬಾವಿನಿಂದಾಗಿ ಅವಳಿಗೆ ಈ ರೀತಿಯ ತೊಂದರೆ ಕಾಣಿಸ್ತಾ ಇತ್ತು. ಇನ್ನು ತೀರ್ಥಪ್ಪ ಅನ್ನೋರು ಬಂದಿದ್ರು. ಅವರು ಒಂದು 3 ತಿಂಗಳ ನಾನು ಮಗಳ ಮನೆಗೆ US ಹೋಗ್ತಾ ಇದ್ದೀನಿ, ಬ್ಲಡ್ ಶುಗರ್ ಮಾಡಿಸ್ಕೊಂಡು ಹೋಗಿ ಆಯ್ತು. ಬಂದ ಮೇಲೆ ಅವರಿಗೆ ತುಂಬಾ ಉತ್ಸುಕರಾಗಿದ್ರು ಅಲ್ಲಿಯ ಟೂರಿನ ವಿಷಯಗಳನ್ನ ನನ್ನ ಹತ್ರ ಹಂಚಿಕೊಳ್ಳಿಕ್ಕೆ, ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ. ಹಾಗೆ ಬಂದು ಹೋಗುವಾಗ ಅವ್ರು ಹೇಳ್ತಾರೆ ನನ್ನ ಮುಖದಲ್ಲಿ ಯಾಕೋ ಉರಿತಾ ಇದೆ, ಅರ್ಧ ಭಾಗದಲ್ಲಿ ಕಣ್ಣು ಗುಳ್ಳೆಗಳಾಗಿದೆ ಮೇಡಮ್ ಅಂತ. ನನಗೆ ಮತ್ತೆ ಎಚ್ಚರಿಕೆ ಅನ್ನಿಸ್ತು. ಅವರನ್ನ ನೋಡ್ತೇನೆ, ಅದು ಹರ್ಪಿಸ್ ಜೋಸ್ಟರ್ ಆಫ್ಥಾಲ್ಮಿಕಸ್ ಆಗಿತ್ತು, ಅಂದ್ರೆ ಹರ್ಪಿಸ್ ಹುಣ್ಣಿನಿಂದಾಗಿ ಬಂದಂತಹ ಒಂದು ಕಾಯಿಲೆ. ಅವರಿಗೆ ಬ್ಲಡ್ ಶುಗರ್ ಅನ್ನ ಮಾಡಿಸಿದಾಗ ಗೊತ್ತಾಯ್ತು ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲೈಟಸ್ ಅವ್ರಿಗೆ 400ಗೆ ಮುಟ್ಟಿತ್ತು. ಆಹಾರದ ಒಂದು ಡಯಟಿನ ವ್ಯತ್ಯಾಸದಿಂದಾಗಿ ಬ್ಲಡ್ ಶುಗರ್ ಜಾಸ್ತಿ ಆಗಿತ್ತು. ಇನ್ನು ಸರೋಜಮ್ಮ ಹೇಳ್ತಾಳೆ ನಾನು ಬಸ್ ಹತ್ತಾ ಇದ್ದೆ ಮೇಡಮ್, ಹತ್ತುವಾಗ್ಲೇ ಸಡನ್ ಆಗಿ ನನಗೆ ಕಣ್ಣಿನಲ್ಲಿ ಒಂದು ಕರ್ಟನ್ ಬಂದಂಗಾಯ್ತು, ಕತ್ತಲು ಕೋದಂಗಾಯ್ತು ಎಡಗಣ್ಣಿಗೆ ಅಂತ. ನಾವು ಎಲ್ಲಾ ರೀತಿಯಿಂದ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗಿದೆ ಅವಳಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಬಿಕಾಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ, ಅನ್ಟ್ರೀಟೆಡ್ ಡಯಾಬಿಟಿಕ್ ರೆಟಿನೋಪತಿ. ಒಂದು 6 ತಿಂಗಳಲ್ಲಿ ಅನ್ಕಂಟ್ರೋಲ್ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಕ್ ರೆಟಿನೋಪತಿ ಮತ್ತೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿತ್ತು. ಅವಳು ತುಂಬಾ ಒಬೇಸ್ ಲೇಡಿ, ನೆಗ್ಲಿಜೆಂಟ್ ಆಗಿದ್ಲು, ಅದರಿಂದ ಅವಳು ಸಂಪೂರ್ಣವಾಗಿ ಸರಿಪಡಿಸದ ಕಾಯಿಲೆಗೆ, ಕಣ್ಣಿನ ದೃಷ್ಟಿಯ ತೊಂದರೆಗೆ ಒಳಪಟ್ಟಿದ್ಲು. ಹೀಗೆ ಎಷ್ಟೊಂದು ಕಣ್ಣಿನ ತೊಂದರೆಗಳಿದಾವೆ. ಈಗ ಡಯಾಬಿಟಿಸ್ ಅಂದ ತಕ್ಷಣ ಅದಕ್ಕೆ ನಾನು ಹೇಳಿದ್ದೆ ಉದಾಸೀನ ಮಾಡಬೇಡಿ ಅಂತ. ಅದು ಸೈನ್ಸ್ ತುಂಬಾ ಮುಂದೆ ಬಂದಿದೆ. ಹೌದು, ರೋಬೋಟಿಕ್ ಸರ್ಜರಿ ನಡೀತಾ ಇದೆ, ಫೆಕೋಮೆಸಿಫಿಕೇಶನ್ ನಡೀತಾ ಇದೆ, ಒಂದು ಕಡೆ ಕೂತು ಸರ್ಜನ್ ಬೇರೆ ಕಡೆ ಆಪರೇಷನ್ಗಳನ್ನ ಮಾಡ್ಲಿಕ್ಕೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಸರಿಯೇ. ಆದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇಂತಹ ಕಾಂಪ್ಲಿಕೇಶನ್ಗಳನ್ನ ಮಾಡಿಕೊಂಡು ಅವಳಿಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವ ಬದಲು ನಮ್ಮ ಕೈಯಲ್ಲಿ ಏನಿದೆ, ಸ್ವಪ್ರಯತ್ನದಿಂದ ನಾವು ಆದಷ್ಟು ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಣ, ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳೋಣ, ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಳ್ಳೋಣ. ಎಷ್ಟೊಂದ್ ಸರಿ ಎಷ್ಟೋ ಜನರಿಗೆ ಗ್ರಾಜುವಲ್ ಲಾಸ್ ಆಫ್ ವಿಷನ್ ಆಗ್ತಿರುತ್ತೆ, ಅಂದ್ರೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಪೊರೆ ಬಂದಿರುತ್ತೆ, ಅಥವಾ ಯುವಿಯೈಟಿಸ್ ಆಗಿ ಪೇನ್ಫುಲ್ ಐ, ಕಣ್ಣಿನಲ್ಲಿಯ ನೋವು ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಗ್ಲಾಕೋಮಾ ಶುರು ಆಗಿರುತ್ತೆ, ಡಯಾಕ್ರಿಯೋ ಅಡಿನೈಟಿಸ್ ಇರಬಹುದು, ರಿಪೀಟೆಡ್ ಆಗಿ ಗ್ಲಾಸ್ ಚೇಂಜಸ್ ಇರುತ್ತೆ. ಹೀಗೆ ಇವೆಲ್ಲ ವಾರ್ನಿಂಗ್ ಸೈನ್ಗಳು. ಇನ್ನು ಕೆಲವೊಬ್ಬರಿಗೆ ದೃಷ್ಟಿ ನಿಧಾನವಾಗಿ ಕಡಿಮೆ ಆಗ್ತಿರುತ್ತೆ, ಕಪ್ಪು ಚುಕ್ಕೆಗಳು ಕಣ್ಣಲ್ಲಿ ಅಡ್ಡಾಡ್ದಂಗೆ ಆಗ್ತಿರುತ್ತೆ, ಇಲ್ಲ ಮಿಂಚು ಹೊಡೆದಂಗೆ ಅನಿಸ್ತಾ ಇರುತ್ತೆ. ಇನ್ನು ಕಲರ್ಡ್ ವಿಷನ್ ಪ್ರಾಬ್ಲಮ್ ಆಗಿರುತ್ತೆ, ನೈಟ್ ಅಲ್ಲಿ ಜರ್ನಿ ಮಾಡ್ಲಿಕ್ಕೆ ಡ್ರೈವ್ ಮಾಡ್ಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ, ಗ್ಲಾರಿಂಗ್ ಆಗ್ತಿರುತ್ತೆ. ಇಂತಹ ಯಾವುದೇ ಒಂದು ಸೈನ್ಗಳು ಅಂದ್ರೆ ಸಿಂಪ್ಟಮ್ಗಳಾಗ್ಲಿ ನಿಮ್ಮಲ್ಲಿ ಕಂಡಾಗ ತಕ್ಷಣ ಡಾಕ್ಟರ್ನ ಕಾಣಬೇಕು, ಅವರಲ್ಲಿಯ ಸೂಕ್ತವಾದಂತಹ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ. ಮತ್ತೆ ಎಷ್ಟೋ ಸಾರಿ ಅವ್ರು ಹೇಳ್ತಾರೆ ನಿಮಗೆ ಈ ಒಂದು FFA ಮಾಡ್ ಫಂಡಸ್ ಫ್ಲೋರಸಿನ್ ಆಂಜಿಯೋಗ್ರಫಿ ಮಾಡಬೇಕಾಗುತ್ತೆ, ಅಥವಾ ಇಂಜೆಕ್ಷನ್ ಅನ್ನ ಕೊಡಬೇಕಾಗಬಹುದು, ಲೇಸರ್ ಮಾಡಬೇಕಾಗಬಹುದು ಅಂತ. ತಕ್ಷಣ ನೀವು ಪ್ರಾಂಪ್ಟ್ ಆಗಿ ಅದಕ್ಕೆ ನೀವು ಮನಸ್ಸನ್ನ ಮಾಡಬೇಕಾಗುತ್ತೆ. ಇಲ್ಲ ಹೇಳಿದ್ರೆ 1-2 ಫೇಲೋರ್ ಕೇಸ್ಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು 90% ಇಂಪ್ರೂವ್ ಆದವರನ್ನ ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಒಂದೇ ಒಂದು ಪ್ರಶ್ನೆ, ಡಾಕ್ಟ್ರೆ ನಮಗೆ ಇದು ಗ್ಯಾರಂಟಿ ಕೊಡ್ತೀರಾ?
ಇಷ್ಟೊಂದು ಹಣ ಕೊಡ್ತೀನಲ್ಲ ಅದಕ್ಕೆ ಗ್ಯಾರಂಟಿ ಕೊಡ್ತೀರಾ? ಯಾವ ಡಾಕ್ಟರ್ ತಾನೇ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುತ್ತೆ? ಒಂದು ಎರಡು ಫೇಲ್ ಆಗಿರ್ಬಹುದು, ಆ ಫೇಲ್ಯೂರ್ಗೆ ಬಹಳಷ್ಟು ಕಾರಣಗಳು ಇರಬಹುದು. ಹಾಗಾಗಿ ನಾವು ನೋಡಬೇಕಾಗಿದ್ದು ಪಾಸಿಟಿವ್ ಥಿಂಕಿಂಗ್, ಅಂದ್ರೆ ಸಕ್ಸಸ್ಫುಲ್ ರೇಟ್ ಗಳನ್ನ ನಾವು ನೋಡ್ಬೇಕಾಗುತ್ತೆ.

0: ರಿಸಲ್ಟ್ ಕೂಡ ಬರಲ್ಲ. ಯಾಕಂದ್ರೆ ನಾನು ಹೇಳಿದ್ದು ಸಕ್ಸಸ್ ರೇಟ್ ಕಡೆ ನಾವು ನಿಗಾ ಕೊಡಬೇಕು ಹೊರತು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಮನಸ್ಸಲ್ಲಿ ಇಟ್ಕೋಬಾರದು. ಅದಕ್ಕೋಸ್ಕರ ಮುಂಜಾಗ್ರತೆ ಏನ್ ಮಾಡಬೇಕು, ಬ್ಲಡ್ ಶುಗರ್ ಅನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಎರಡನೇದು ವಾರ್ಷಿಕ ಡೈಲೇಟೆಡ್ ಐ ಚೆಕಪ್ ಅಂತ ಹೇಳ್ತೀವಿ, ಫಂಡಸ್ಕೋಪಿ ಅಂದ್ರೆ ಒಂದು ವರ್ಷಕ್ಕೊಮ್ಮೆನಾರು ಮಿನಿಮಮ್ ಆಗಿ ಕಣ್ಣಿನ ಪಾಪೆಯನ್ನ ಅಗಲಿಸುವ ಒಂದು ಪರೀಕ್ಷೆ ಡೈಲೇಟೆಡ್ ಮಾಡಿ ಒಳಪಡಬೇಕು. ಎಬಿಸಿ ಕಂಟ್ರೋಲ್ಸ್ ಅಂತ ಹೇಳ್ತೀವಿ, ಎಚ್ ಬಿ ಎ ಒನ್ ಸಿ ಬ್ಲಡ್ ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್, ಸಿ ಅಂದ್ರೆ ಕೊಲೆಸ್ಟ್ರಾಲ್ ಕಂಟ್ರೋಲ್. ಇವುಗಳನ್ನ ಮಾಡಿಸ್ಕೊಳ್ಳುವಂತಹ ತುಂಬಾ ಒಂದು ಮುಖ್ಯವಾದಂತಹ ಅವಶ್ಯಕತೆ ಇದೆ. ಮತ್ತೇನಾದ್ರು ನಿಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಸ್ಮೋಕಿಂಗ್ ಇದ್ರೆ, ಅದು ಕೂಡ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ಇಲ್ಲ ಆಲ್ಕೋಹಾಲಿಸಂ ಇತ್ತು ಅಂದ್ರೆ ಅದನ್ನು ಕೂಡ ತಡೆಗಟ್ಟಬೇಕಾಗತ್ತೆ. ಶ್ರದ್ಧೆಯಿಂದ ಜೀವನ ಶೈಲಿಯನ್ನ ಸುಂದರವಾಗಿ ನಾವು ಅಳವಡಿಸ್ಕೊಳ್ಬೇಕು. ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡುವುದರಿಂದ, ವಾಕಿಂಗ್ ಮಾಡುವುದರಿಂದ ಎಷ್ಟೋ ಸಾರಿ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಆ ಕಂಟ್ರೋಲ್ ಡಯಾಬಿಟಿಸ್ ಇಂದಾಗಿ ನಾವು ಕಾಂಪ್ಲಿಕೇಶನ್ ಗಳನ್ನ ಕೂಡ ತಡೆಗಟ್ಟಬಹುದು. ಡಾಕ್ಟರ್ಸ್ ಯಾವುದೇ ರೀತಿಯಿಂದ ಅಡ್ವೈಸ್ ಮಾಡಿದಾಗ ಅದನ್ನ ನಾವು ಸರಿಯಾದ ರೀತಿಯಿಂದ ಪಾಲಿಸಬೇಕಾಗುತ್ತೆ. ರೆಗ್ಯುಲರ್ ಬ್ಲಡ್ ಚೆಕಪ್, ರೆಗ್ಯುಲರ್ ವಿಷನ್ ಚೆಕಪ್, ರೆಗ್ಯುಲರ್ ಆಗಿ ಯಾವ ರೀತಿಯಿಂದ ಟ್ರೀಟ್ಮೆಂಟ್ ಅನ್ನ ಹೇಳಿದ್ದಾರೆ ಅದನ್ನ ಪರಿಪಾಲಿಸುವುದರ ಮುಖಾಂತರ ನಮ್ಮ ದೃಷ್ಟಿಗೆ ಆಗಬಹುದಾದಂತಹ ಅಪಾಯಗಳಿಂದ ನಾವು ದೂರ ಸರಿಬಹುದು. ಹಾಗಾಗಿ ಇಲ್ಲಿ ಇವತ್ತಿನ ಮುಖ್ಯವಾದಂತಹ ವಿಷಯ ಅಂದ್ರೆ ದೃಷ್ಟಿ ಮತ್ತು ಡಯಾಬಿಟಿಸ್ ಅನ್ನುವಂತ ಬಗ್ಗೆ ನಿಮಗೆ ತಿಳುವಳಿಕೆ ಬಂದಿದೆ ಅನ್ಸುತ್ತೆ. ಡಯಾಬಿಟಿಸ್ ಬರೀ ರಕ್ತಕ್ಕೆ ಬರುವಂತ ಕಾಯಿಲೆ ಅಲ್ಲ, ಸೂಕ್ಷ್ಮ ನಾಳಗಳಿಗೆ ಬರುವಂತಹದ್ದು, ದೃಷ್ಟಿಯನ್ನ ಡ್ಯಾಮೇಜ್ ಮಾಡುತ್ತೆ, ಸಂಪೂರ್ಣವಾಗಿ ದೃಷ್ಟಿಯನ್ನ ಕಳೆದುಕೊಳ್ಳುವಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರದು. ಮುಂಜಾಗ್ರತೆ ವಹಿಸೋದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್.
1: ಇದುವರೆಗೂ ದೃಷ್ಟಿ ಮತ್ತು ಡಯಾಬಿಟಿಸ್ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾತ್ ಇವರಿಂದ ಮಾಹಿತಿ ಕೇಳಿದಿರಿ.

0: ಕುಂದ್ಕೊಳ್ಳಿ.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG, ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9:01.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ.
3: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್, ಶಿವಮೊಗ್ಗ.

0: పదుకు జటకా బండి విధి అదర సాహేబా కుదురని అవను పేర్దంతె పయణిగరు.
1: ಆತ್ಮೀಯ ಕೇಳುಗರೇ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಜಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗಲಿದೆ.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ 675 ಕಿಲೋಹರ್ಟ್ಸ್ನಲ್ಲಿ ನಿಲ್ಲಿದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 9:06 ಸೆಕೆಂಡ್ಗಳು.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರುವುದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾ ಎನ್.

ದಿನದ ವಿಶೇಷ ತಿಳ್ಕೊಳ್ತಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತ ಸಮಯ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅನುರಾಧ ಭಟ್ ಅವರ ಮಧುರವಾದ ಕಂಠದಲ್ಲಿ ರಾಧಾ ಸರ್ಚಿಂಗ್ ರಾಮನ್ ಮಿಸ್ಸಿಂಗ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಸಂತೋಷ್ ನಾಯಕ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ನವನೀತ್ ಚಾರಿ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಇವತ್ತು ಮೇ ಹದಿನೆಂಟು 1933ರಲ್ಲಿ ಭಾರತೀಯ ರಾಜಕಾರಣಿ, ಭಾರತದ ಪ್ರಧಾನಮಂತ್ರಿಯಾಗಿದ್ದಂಥ ಹಾಗೆಯೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥವರ ಒಬ್ಬರ ಜನ್ಮದಿನ. ಹೌದು, ಅವರೇ ಹೆಚ್ ಡಿ ದೇವೇಗೌಡ ಅವರು. ಹೆಚ್ ಡಿ ದೇವೇಗೌಡ ಅವರು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೆಯೇ ಕರ್ನಾಟಕದ 14ನೇ ಮುಖ್ಯಮಂತ್ರಿ ಆಗಿದ್ದಂಥವರು. 1933ರ ಮೇ 18ರಂದು ಹಿಂದಿನ ಮೈಸೂರು ಸಾಮ್ರಾಜ್ಯ ಅಂದರೆ ಇವಾಗಿನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಕೃಷಿಕರಾಗಿರ್ತಾರೆ, ತಂದೆ ದೊಡ್ಡೇಗೌಡರು, ತಾಯಿ ದೇವಮ್ಮ ಗೃಹಿಣಿಯಾಗಿರ್ತಾರೆ. ಇವರು 1950ರ ಆರಂಭದಲ್ಲಿ ಹಾಸನದಲ್ಲಿ ಆರಂಭವಾದ ಎಲ್ವಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಳ್ತಾರೆ. ಮುಂದೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಸದಸ್ಯರಾಗ್ತಾರೆ. ನಂತರ ಭಾರತದ 11ನೇ ಪ್ರಧಾನಮಂತ್ರಿಯಾಗಿ 1996-97ನೇ ಅವಧಿಯಲ್ಲಿ ಇವರು ಮಣ್ಣಿನ ಮಗ ಅಂತಲೇ ಹೆಸರು ಪಡೆದಂಥ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಲವಾರು ಹುದ್ದೆಗಳನ್ನು ಇವರು ಅಲಂಕರಿಸಿ ದೇಶದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡಿದಂಥವರು ಹೆಚ್ ಡಿ ದೇವೇಗೌಡ ಅವರು. ಇಂದು ಹೆಚ್ ಡಿ ದೇವೇಗೌಡ ಅವರ ಜನ್ಮದಿನ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಹಾಗೆಯೇ ನಮ್ಮೆಲ್ಲ ಕೇಳುಗರ ಪರವಾಗಿ ಹೇಳ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಚಲ್ ಮೆರೆ ಬಾಯ್ ಚಿತ್ರದ ಗೀತೆಯನ್ನ ಗೀತೆಗೆ ದನಿಯಾಗಿದ್ದಾರೆ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಆನಂದ್ ಮಿಲಿಂದ್.

ಕಾಮಿಕ್ಸ್ ಮನೆಯೊಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಮಯ ಆಗಿದೆ 9:58. ದಿನದ ವಿಶೇಷತೆಯನ್ನು ನೋಡೋದಾದ್ರೆ, ಇಂದು ಭಾರತೀಯ ಉದ್ಯಮಿ ಬಜಾಜ್ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂತಹ ಅನಂತ್ ಬಜಾಜ್ ಅವರ ಜನ್ಮದಿನ. ಅನಂತ್ ಬಜಾಜ್ ಅವರು 1977 May 18 ಜನಿಸ್ತಾರೆ. ತಂದೆ ಶೇಖರ್ ಬಜಾಜ್, ತಾಯಿ ಕಿರಣ್ ಬಜಾಜ್. ತಂದೆ ಬಜಾಜ್ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿದ್ದಂಥವರು. ಅನಂತ್ ಬಜಾಜ್ ಅವರು 1999 ಬಜಾಜ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ಯೋಜನಾ ಸಂಯೋಜಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. 1996 ಕಂಪನಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದಂಥವರು. 2001 ಪುಣೆಯ ರಂಜನ್ಗಾಂವ್ ನಲ್ಲಿ ಕಂಪನಿಗಾಗಿ ಹೈ ಮಾಸ್ಕ್ ಉತ್ಪಾದನೆ ಮತ್ತು ಗ್ಯಾಲ್ವನೈಸಿಂಗ್ ಸ್ಥಾವರವನ್ನ ಸ್ಥಾಪಿಸುವ ಜವಾಬ್ದಾರಿಯನ್ನ ಇವರು ಹೊಂದಿರ್ತಾರೆ. 2005 ವಿಶೇಷ ನಿಯೋಜನೆಗಳ ಜನರಲ್ ಮ್ಯಾನೇಜರ್ ಆಗಿ ನೇಮಕಗೊಳ್ತಾರೆ. ಅನಂತ್ ಬಜಾಜ್ ಅವರು 10 August 2018 ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲ್ತಾರೆ. ಅವರ ಒಂದು ಸಾಧನೆಗಳನ್ನ ನಾವು ಕೂಡ ನೆನೆಸ್ತಾ ಇಂದು ಅವರ ಜನ್ಮದಿನ ಜನ್ಮದಿನಕ್ಕೆ ಶುಭಾಶಯವನ್ನ ಕೋರ್ತಾ, ಹಾಗೆಯೇ ಅವರ ಸಾಧನೆಗಳನ್ನ ನೆನಪು ಮಾಡಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಮೇಘ ಅವರ ಕಂಠದಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಸ್ ತಮನ್.

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರ್ತದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಮಯಕ್ಕೆ 9:25. ಹೇಳಿದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯನ್ನು ನೋಡೋದಾದ್ರೆ, ಇವತ್ತು ಒಬ್ಬ ಭಾರತೀಯ ಕ್ರಿಕೆಟ್ ಆಟಗಾರರ ಜನ್ಮದಿನ. ಐಪಿಎಲ್ ನಲ್ಲಿ ಚಂಡೀಗಢ ಮತ್ತು ರಾಜಸ್ಥಾನ್ ರಾಯಲ್ಸ್ ಪರ ದೇಶೀಯ ಕ್ರಿಕೆಟ್ ಆಟವನ್ನು ಆಡ್ತಾರೆ. ಅವರು ಬಲಗೈ ಮಧ್ಯಮ ವೇಗದ ಬೌಲರ್ ಅವರೇ ಸಂದೀಪ್ ಶರ್ಮಾ. ಸಂದೀಪ್ ಶರ್ಮಾ 1993 May 18 ಜನಿಸ್ತಾರೆ. ಐಪಿಎಲ್ ನಲ್ಲಿ ಚಂಡೀಗಢ ಮತ್ತು ರಾಜಸ್ಥಾನ್ ರಾಯಲ್ಸ್ ಪರ ದೇಶೀಯ ಕ್ರಿಕೆಟ್ ನಲ್ಲಿ ಆಟವನ್ನ ಆಡ್ತಾರೆ. ಅಂಡರ್ 19 ವಿಭಾಗದಲ್ಲಿ 2012 ಕ್ರಿಕೆಟ್ ವಿಶ್ವಕಪ್ ವಿಜೇತರಾಗಿ ಹೊರಹೊಮ್ಮುತ್ತಾರೆ. ಭಾರತೀಯ ಅಂಡರ್ 19 ತಂಡದ ಪ್ರಮುಖ ಸದಸ್ಯರಲ್ಲಿ ಒಬ್ಬರು ಸಂದೀಪ್ ಶರ್ಮಾ. ಇಂದು ಸಂದೀಪ್ ಶರ್ಮಾ ಅವರ ಜನ್ಮದಿನ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೇನೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕೋರ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಬಂಟಿ ಅವರ್ ಬಬ್ಲಿ ಚಿತ್ರದ ಗೀತೆ, ಹಾಡಿದರೆ ಶಂಕರ್ ಮಹಾದೇವನ್, ಸೌಮ್ಯ ರಾವ್ ಹಾಗೂ ಲಾಯ್ ಮೆಡನ್ಸಾ.
1: ಕೃಪಯಾ ಧ್ಯಾನ್ ದೇ, ದಿಲ್ಲಿ ಸೆ ಮುಂಬೈ ಆನೆ ವಾಲಿ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 12 ಕೆ ಬದಲಿ ಪ್ಲಾಟ್ಫಾರ್ಮ್ ನಂಬರ್ 36 ಪೇ ಆಯೇಗಿ.

ಬೆಳಗ್ಗೆ ದಿನದ ವಿಶೇಷತೆಯೊಂದಿಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮತ್ತೊಂದು ವಿಶೇಷತೆ ಅಂದ್ರೆ ಇವತ್ತು ವಿಶ್ವ ವಸ್ತು ಸಂಗ್ರಹಾಲಯ ದಿನ ಪ್ರತಿ ವರ್ಷ May 18 ಆಚರಿಸಲಾಗುತ್ತೆ. ವಸ್ತು ಸಂಗ್ರಹಾಲಯಗಳ ಮಹತ್ವ, ಸಾಂಸ್ಕೃತಿಕ ವಿನಿಮಯ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಅವುಗಳ ಪಾತ್ರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಮೀಸಲಾಗಿಡಲಾಗಿದೆ. ಈ ಜಾಗತಿಕ ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಆಯೋಜಿಸುತ್ತೆ. ಕರ್ನಾಟಕದಲ್ಲಿ ಪ್ರಮುಖ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾದ ಧರ್ಮಸ್ಥಳದಲ್ಲಿರುವ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಇಲ್ಲಿನ ಇತಿಹಾಸ ಪರಂಪರೆಯನ್ನು ನಾವು ಕಣ್ತುಂಬಿಕೊಳ್ಬಹುದು. ಹಾಗೆಯೇ ಭಾರತದ ಅತ್ಯಂತ ಪ್ರತಿಷ್ಠಿತ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ವಸ್ತು ಸಂಗ್ರಹಾಲಯ. ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನ ನೆನಪುಗಳನ್ನು ಮಾಡಿಕೊಳ್ಳೋದು ಈ ಒಂದು ದಿನದ ಉದ್ದೇಶ ಅಂತಾನೆ ಹೇಳ್ಬೋದು. ಹಾಗೆಯೇ ಮತ್ತೊಂದು ವಿಶೇಷತೆ ಅಂತಂದ್ರೆ ವಿಶ್ವ ಏಡ್ಸ್ ಲಸಿಕಾ ಜಾಗೃತಿ ದಿನ. May 18 ವಿಶ್ವ ಏಡ್ಸ್ ಲಸಿಕಾ ಜಾಗೃತಿ ದಿನ. ಏಡ್ಸ್ ಲಸಿಕೆಯನ್ನ ಅಭಿವೃದ್ಧಿಪಡಿಸೋದ್ರಲ್ಲಿ ತೊಡಗಿರುವಂತಹ ಹಲವಾರು ವಿಜ್ಞಾನಿಗಳು ಅವರ ಒಂದು ಶ್ರಮಕ್ಕೆ ಈ ದಿನವನ್ನ ಅರ್ಪಣೆ ಮಾಡಲಾಗಿದೆ ಅಂತ ಹೇಳ್ತಾ ಇಂದಿನ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ 675 ಕಿಲೋಹರ್ಟ್ಸ್ನಲ್ಲಿ ನೆರೆಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ನಮ್ಮ ಮುಂದಿನ ಕಾರ್ಯಕ್ರಮ ಪಕ್ಷಿ ಪ್ರಪಂಚ. ಆಕಾಶವಾಣಿ

0: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
1: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಇಂದು ವಿಶೇಷವಾದ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಕ್ಷಿಯ ಶಬ್ದವನ್ನು ಸಾಧಾರಣವಾಗಿ ನೀವೆಲ್ಲ ಕೇಳಿರ್ತೀರ, ಆದರೆ ಇದರ ಲಯಬದ್ಧವಾದ ತಾಳಕ್ಕೆ, ಇದರ ಲಯಬದ್ಧವಾದ ಹಾಡಿಗೆ ತಲೆದೂಗಬೇಕು ಅಂತ ಖಂಡಿತ ಅನಿಸುತ್ತೆ. ಆ ಪಕ್ಷಿಯ ಹೆಸರೇ ಚಿಟ್ಟು ಗುಟುರ ಅಥವಾ ಕಮ್ಮಾರನ ಹಕ್ಕಿ ಅಥವಾ ಕಾಪರ್ ಸ್ಮಿತ್ ಬರ್ಡ್ ಅಥವಾ ಕಾಪರ್ ಸ್ಮಿತ್ ಬಾರ್ಬೆಟ್. ಈ ಎಲ್ಲ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಪಕ್ಷಿ ನಮ್ಮ ಕನ್ನಡನಾಡಿನಲ್ಲಿ ವಿಶೇಷವಾಗಿ ನೀವೆಲ್ಲ ಕೇಳಿಸ್ಕೋಬಹುದು. ಇದರ ಶಬ್ದದಿಂದಲೇ ಹೆಸರನ್ನ ಮಾಡಿರುವಂತಹ ಪಕ್ಷಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮ ಮಲೆನಾಡಿನಲ್ಲಿ ಇದನ್ನ ಚಿಟ್ಟು ಗುಟುರ ಅಂತ ಕರಿತೀವಿ, ಅಥವಾ ಬಯಲ್ಸೀಮೆ ಭಾಗಕ್ಕೆ ಹೋದ್ರೆ ಕಮ್ಮಾರನ ಹಕ್ಕಿ ಅಂತ ಕರೀತಾರೆ. ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಪಕ್ಷಿಯನ್ನ ನೀವೆಲ್ಲ ಕಾಣಬಹುದು. ಇದರ ವೈಜ್ಞಾನಿಕ ಹೆಸರು ಸೈಲೋಪೋಗನ್ ಹೆಮಾಸೆಫಲಾಸ್. ಇದರ ಆಕಾರ ಮತ್ತು ಬಣ್ಣ ಸಂಪೂರ್ಣವಾಗಿ ಗುಂಡನೆ ಗುಬ್ಬಚ್ಚಿಯಷ್ಟು ದೊಡ್ಡದಾಗಿರುವಂತಹ ಹಕ್ಕಿ. ಬಲವಾದ ಕೊಕ್ಕಿನ ಎಲೆ ಹಸಿರು ಬಣ್ಣದ ಹಣೆಯ ಹಾಗೂ ಹಣೆ ಮತ್ತೆ ಎದೆಯ ಮೇಲೆ ಕೆಂಪು ಬಣ್ಣದ ಅಗಲವಾದ ಮಚ್ಚೆಗಳನ್ನು ಹೊಂದಿರುವಂತಹ ಪಕ್ಷಿ. ಹೊಟ್ಟೆ ಮೇಲೆ ಬಿಳಿ ಹಸಿರು ಹಳದಿ ಮಿಶ್ರಿತ ಬಣ್ಣದಲ್ಲಿ ಇರುತ್ತೆ. ಮಧ್ಯದಲ್ಲಿ ಸಣ್ಣ ಸಣ್ಣ ಕಪ್ಪು ಮಿಶ್ರಿತ ಹಸಿರು ಬಣ್ಣದ ಚುಕ್ಕೆಗಳನ್ನು ಹೊಂದಿರುತ್ತೆ. ಪುಟ್ಟ ಚೋಟುದ್ದದ ಬಾಲವನ್ನ ನೀವೆಲ್ಲ ನೋಡಿದ್ರೆ ತ್ರಿಕೋನಾಕಾರದಲ್ಲಿ ಕಾಣುತ್ತೆ. ನಾಲ್ಕೈದು ಹಕ್ಕಿಗಳು ಚದುರಿರುವಂತಹ ಗುಂಪುಗಳಲ್ಲಿ ಕೂತು ಆಲ ಅರಳಿ ಬಸಿರಿ ಗೋಣಿ ರಂಜ ಈ ಎಲ್ಲ ಮರಗಳ ಮೇಲೆ ಹಣ್ಣು ಬಿಟ್ಟಿರುವಂತಹ ಸಂದರ್ಭದಲ್ಲಿ ಒಟ್ಟಾಗಿ ಕುಳಿತು ಹಣ್ಣನ್ನು ತಿಂತ ಕೂಗ್ತಾ ಇರುತ್ತೆ. ಚಿಟ್ಟುಗುಟರ ಪಕ್ಷಿ ಯಾವ ರೀತಿ ಕೂಗುತ್ತೆ ಅಂತ ಕೇಳಿಸ್ಕೊಳ್ಳೋಣ. ನಾನು ಹೇಳ್ದೆ ಇದರ ಲಯಬದ್ಧವಾದ ಕೂಗಿಗೆ ತಲೆ ದೂಗ್ದೇ ಇದ್ದವರೇ ಇಲ್ಲ ಅಂತ. ಒಮ್ಮೆ ಕೇಳೋಣ ಬನ್ನಿ.

0: ಕೇಳಿದ್ರೆ ಅಲ್ಲ ಎಷ್ಟೊಂದು ಲಯಬದ್ಧವಾಗಿ ತಾಳಬದ್ಧವಾಗಿ ತನ್ನ ಹಾಡನ್ನ ಪ್ರಸ್ತುತಪಡಿಸ್ತಾ ಇದೆ ಅಂತ.
1: ಹೌದು,
0: ಇದು ಚಿಟ್ಟುಗುಟರ ಅಥವಾ ಕಾಪರ್ ಸ್ಮಿತ್ ಎಂಬ ಹೆಸರು ಬಂದಿರೋದೆ ಇದು ಮಾಡುವಂತಹ ಈ ಶಬ್ದದಿಂದ. ನೀವೆಲ್ಲ ಕುಲ್ಮೆ ಕೆಲಸ ಮಾಡೋರನ್ನ ನೋಡಿರ್ತೀರಾ, ಕುಲ್ಮೆ ಕೆಲಸದಲ್ಲಿ ಒಬ್ಬ ಕಾವನ್ನ ಕೊಟ್ಟು ಅದನ್ನ ಸರಿಯಾಗಿ ಹಿಡಿತಾ ಇರ್ತಾನೆ, ಕಾವು ಸರಿಯಾದ ಜಾಗಕ್ಕೆ ಬೀಳೋ ರೀತಿಯಲ್ಲಿ. ಇನ್ನೊಬ್ಬ ಸುತ್ತಿಗೆಯನ್ನ ತಗೊಂಡು ನೇರವಾಗಿ ಆ ಕಬ್ಬಣ ಅಥವಾ ತಾಮ್ರಕ್ಕೆ ಹೊಡೆಯುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಈ ಹಿಂಭಾಗದಲ್ಲಿ ಕೂತಿರುವಂತಹ ಸುತ್ತಿಗೆಯಿಂದ ಹೊಡೆಯುವಂತ ವ್ಯಕ್ತಿಗೆ, ಅವನು ಎದುರುಗಡೆ ಕುಲುಮೆಯನ್ನ ಮಾಡ್ತಿರುವಂತಹ ವ್ಯಕ್ತಿ ಕಾವನ್ ಸರಿಯಾಗಿ ಹಿಡ್ದಿದನೋ ಇಲ್ಲೋ ಗೊತ್ತಿರೋದಿಲ್ಲ. ಆದ್ರೆ ಅವರಿಬ್ಬರ ನಡುವೆ ಒಂದು ಸಮಾನವಾದ ಒಂದು ಹೊಂದಾಣಿಕೆ ಇರುತ್ತೆ, ಒಂದು ಟೆಂಪೋ ಅಂತ ಕರಿತೀವಿ ಸಂಗೀತದಲ್ಲಿ ಇದನ್ನ, ಆ ಟೆಂಪೋ ಇರುತ್ತೆ. ಹಾಗಾಗಿ ಇಲ್ಲಿ ಕಾವು ಸರಿಯಾಗಿ ಬೀಳ್ತಿದ್ದಾಗೆ ಅಲ್ಲಿ ಆ ಸುತ್ತಿಗೆಯಿಂದ ಆ ತಾಮ್ರ ಅಥವಾ ಆ ಲೋಹಕ್ಕೆ ಬೀಳುವಂತಹ ಪೆಟ್ಟು ಕೂಡ ಸರಿಯಾಗಿರುತ್ತೆ. ಅದೇ ರೀತಿಯ ಶಬ್ದವನ್ನ ನಮ್ಮ ಈ ಕಮ್ಮಾರನ ಹಕ್ಕಿ ಅಥವಾ ಚಿಟ್ಟು ಗುಟರ ಪಕ್ಷಿ ಶಬ್ದವನ್ನ ಹೊರಡಿಸುತ್ತೆ. ನೋಡಿ, ಗುಕ್ ಗುಕ್ ಗುಕ್ ಗುಕ್ ಅಂತ ಹೊರಡಿಸುವಂತ ಶಬ್ದದಲ್ಲಿ ಎಲ್ಲೂ ಕೂಡ ಲಯದಲ್ಲಿ ವ್ಯತ್ಯಾಸವನ್ನ ಮಾಡೋದಿಲ್ಲ. ಆತರ ಒಂದೇ ಲಯದಲ್ಲಿ ಹಾಡುವಂತಹ ವಿಶೇಷವಾದ ಪಕ್ಷಿ ನಮ್ಮ ಚಿಟ್ಟು ಗುಟರ ಅಥವಾ ಕಮ್ಮಾರನ ಹಕ್ಕಿ. ಸಾಧಾರಣ 5-10 ವರ್ಷಗಳ ಕಾಲ ಬದುಕುವಂತಹ ಪಕ್ಷಿ. ಇದನ್ನ ಫ್ರೂಗಿ ವೋರ್ ಅಂತ ಕರಿತೀವಿ, ಅಥವಾ ಹಣ್ಣನ್ನೇ ಪ್ರಧಾನ ಆಹಾರವಾಗಿ ಸ್ವೀಕರಿಸುವಂತಹ ಪಕ್ಷಿ. ಪ್ರಮುಖವಾಗಿ ಆಲ, ಅರಳಿ, ಅತ್ತಿ, ಅಂಜೂರ, ಬಸರಿ, ಗೋಣಿ, ರಂಜ, ಇನ್ನು ಹಲವಾರು ಹಣ್ಣುಗಳನ್ನ ಕುಂಪಾಗಿ ಕುಳಿತು ಆಹಾರವನ್ನ ಸೇವಿಸ್ತಾ ತಮ್ಮ ಹಾಡನ್ನ ತೋರಿಸ್ತಾ ಇರುತ್ತೆ. ಪೋಷಕಾಂಶಗಳಿಗೋಸ್ಕರ ಇವು ಕೀಟಗಳನ್ನು ಕೂಡ ಸೇವಿಸ್ತವೆ. ಗೆದ್ದಲು ಹುಳ, ಈ ಗೆದ್ದಲು ಹುಳಗಳನ್ನ ಮರದ ಮೇಲೆ ಕೂತು ಎಲ್ಲಿ ಒಳಗಡೆ ಸೇರಿರ್ತವೋ ಅವುಗಳನ್ನ ಹುಡುಕಿ ಹುಡುಕಿ ತಿನ್ನುತ್ತೆ. ಮರಿ ಮಾಡುವಂತಹ ಸಂದರ್ಭದಲ್ಲಿ ಹೂವಿನ ದಳ, ಮಕರಂದವನ್ನು ಕೂಡ ಸೇವಿಸ್ತವೆ. ಎಷ್ಟು ಭಾಗದಲ್ಲಿ ಸೇವಿಸ್ತವೆ ಅಂದ್ರೆ ಅವುಗಳ ದೇಹದ ತೂಕದ 3 ಪಟ್ಟು ಹೆಚ್ಚು ಹಣ್ಣುಗಳನ್ನ ಸೇವಿಸುತ್ತೆ ಈ ಪಕ್ಷಿ. ಅಷ್ಟು ಹಣ್ಣುಗಳನ್ನ ಕೊಂಡ್ರೆ ಅಕ್ಕರೆ. ಮತ್ತೆ ಗೂಡು ಮತ್ತು ಮೊಟ್ಟೆಗಳನ್ನ ನೀವು ಯೋಚನೆ ಮಾಡಿದ್ರೆ ಉದ್ಯಾನವನ, ನೆಡುತೂಪುಗಳು, ತೋಟಗಳು, ನಗರದ ಅಂಚಿನಲ್ಲಿರುವಂತಹ ಕಾಡುಗಳು, ಹೊಳೆ ಅಂಚಿನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಪಕ್ಷಿ ಹಿಮಾಲಯದ 3,000 ಅಡಿಗಳ ಎತ್ತರದಲ್ಲಿರುವಂತಹ ಕಣಿವೆಗಳಲ್ಲೂ ಕೂಡ, ವಾಯುವ್ಯ ಭಾರತದ ರಾಜ್ಯಗಳಲ್ಲಿ, ಅಸ್ಸಾಂನ ತೇವಾಂಶ ಭರಿತ ಕಾಡುಗಳಲ್ಲಿ ಕೂಡ ಕಂಡುಬರುತ್ತೆ. ಈ ಪಕ್ಷಿಗಳು ನಮ್ಮ ಪಶ್ಚಿಮ ಪೂರ್ವ ಘಟ್ಟಗಳಲ್ಲೂ ಕೂಡ ಕಂಡುಬರುತ್ತೆ. ಸಾಧಾರಣವಾಗಿ ಮೃದು ಅಥವಾ ಕೋರಲ್ ಮರಗಳಲ್ಲಿ ಇವು ಗೂಡನ್ನ ನಿರ್ಮಿಸುತ್ತೆ. ಕೋರಲ್ ಮರಗಳು ಅಂತಂದ್ರೆ ಹಾಲುವಾಣ, ನುಗ್ಗೆ, ಗೋರುಕಲು, ಮೃದುವಾದ ಮರಗಳು ಅಂತ ಕರೆಯಬಹುದು. ಪೊಟರೆಯನ್ನ ಕೊರೆದು ಗೂಡನ್ನ ಮಾಡಿ ಅಲ್ಲಿ ವಾಸವನ್ನ ಮಾಡುತ್ತೆ. ಇಂಥ ಗೂಡುಗಳ ಒಳಭಾಗದಲ್ಲೇ ರಂಧ್ರವನ್ನ ಮಾಡಿ ಅಲ್ಲಿ ಮೊಟ್ಟೆಯನ್ನ ಇಟ್ಟು ಮರಿಯನ್ನ ಮಾಡುತ್ತೆ. ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳವರೆಗೂ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವ ಸಮಯ. ಒಂದು ಬಾರಿಗೆ 3-4 ಮೊಟ್ಟೆಗಳನ್ನ ಹೆಣ್ಣು ಪಕ್ಷಿಗಳು ಇಡುತ್ತೆ. ಈ ಪಕ್ಷಿಗಳು ಕೂಡ ಮೊನೋಗಾಮಸ್ ಅಥವಾ ಏಕಸಂಗಾತಿ ಪಕ್ಷಿಗಳಾಗಿರೋದ್ರಿಂದ ಗಂಡು ಹೆಣ್ಣು ಪಕ್ಷಿಗಳೆರಡೂ ಸೇರಿ ಕಾವನ್ನ ಕೊಡುತ್ತೆ. 12-14 ದಿವಸಗಳವರೆಗೆ ಕಾವನ್ನ ಕೊಡುವಂತಹ ಪರಿಪಾಠವನ್ನ ರೂಢಿಸಿಕೊಂಡು ಬಂದಿವೆ. ಈ ಪಕ್ಷಿ ಭಾರತ, ಶ್ರೀಲಂಕಾ, ಬರ್ಮಾ, ಆಗ್ನೇಯ ಏಷ್ಯಾದ ಎಲ್ಲಾ ದೇಶಗಳಲ್ಲಿ ಸಾಧಾರಣ ಕಂಡುಬರುತ್ತೆ. ಈ ಪಕ್ಷಿಗಳ ಹಾಡು ನಿಧಾನಗತಿಯ ಲಯಬದ್ಧವಾದ ಟಂಕ್ ಟಂಕ್ ಟಂಕ್ ಎಂಬ ಶಬ್ದದಿಂದ ಪ್ರಾರಂಭಿಸಿ ಏರುಗತಿಯನ್ನ ತಲುಪ್ತಾ ಹೋಗುತ್ತೆ. ನಿಧಾನವಾಗಿ ಶುರು ಮಾಡಿ ಹೆಚ್ಚಿಸ್ಕೊಳ್ತಾ ಹೋಗೋದು ಅಂತ ನಾವು ಹೇಳ್ತೀವಿ. ಇದನ್ನ ನೀವು ಲೆಕ್ಕ ಮಾಡೋದಾದ್ರೆ ಮೊದಲನೇ ನಿಮಿಷದಲ್ಲಿ ಸರಿಯಾಗಿ 108 ಬಾರಿ ಈ ತರ ಗುಕ್ ಗುಕ್ ಗುಕ್ ಅನ್ನುವಂತ ಶಬ್ದವನ್ನ ಮಾಡುತ್ತೆ. 2ನೇ ನಿಮಿಷದಲ್ಲಿ 124 ಬಾರಿ ಮಾಡುತ್ತೆ ಗುಕ್ ಗುಕ್ ಗುಕ್ ಅಂತ. ಅದೇ ಇದರ ಮಿಲನದ ಋತು ಅಥವಾ ಮೇಟಿಂಗ್ ಸೀಸನ್ ನಲ್ಲಿ 3ನೇ ನಿಮಿಷದಲ್ಲಿ ಇದರ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 204 ಬಾರಿ ಇದರ ಗುಕ್ ಗುಕ್ ಗುಕ್ ಅನ್ನುವಂತಹ ಶಬ್ದವನ್ನ ಮಾಡುತ್ತೆ. ಈ ಗತಿಯನ್ನ ಏರಿಸ್ತಾ ಹೋಗುತ್ತೆ. ಆದ್ರೆ ಎಲ್ಲೂ ತನ್ನ ಲಯವನ್ನ ತಾಳವನ್ನ ಬಿಟ್ಟು ಹಾಡೋದಿಲ್ಲ. ಎಲ್ಲೂ ಕೂಡ ನೋಡಿ ಒಮ್ಮೆ ಗುಕ್ ಗುಕ್ ಗುಕ್ ಅಂತಿರೋದು ಒಂದೇ ಸರಿ ಗುಕ್ ಗುಕ್ ಗುಕ್ ಗುಕ್ ಗುಕ್ ಅಂತ ಅನ್ನೋದಿಲ್ಲ. ಗುಕ್ ಗುಕ್ ಗುಕ್ ಗುಕ್ ಗುಕ್ ಅಂತ ಅಂತಿರೋ ಪಕ್ಷಿ ನಿಧಾನಕ್ಕೆ ಗುಕ್ ಗುಕ್ ಗುಕ್ ಅಂತ ತನ್ನ ಲಯವನ್ನ ಬದಲಾಯಿಸೋದಿಲ್ಲ. ಒಂದೇ ತಾಳದಲ್ಲಿ, ಒಂದೇ ಶ್ರುತಿಯಲ್ಲಿ, ಲಯಬದ್ಧವಾಗಿ ತಾಳದಲ್ಲಿ ಹಾಡುವಂತಹ ಪಕ್ಷಿ ನಮ್ಮ ಚಿಟ್ಟುಗುಟ್ಟರ ಅಥವಾ ಕಮ್ಮಾರನ ಹಕ್ಕಿ ಅಂತ ಕರಿತೀವಿ. ಈ ಪಕ್ಷಿಯ ಮತ್ತೊಂದು ವಿಶೇಷ ಅಂದ್ರೆ ನಾವೆಲ್ಲ ಮಾತಾಡಬೇಕಾದ್ರೆ ನಮ್ಮ ಬಾಯಿಯನ್ನ ತೆರೆದು ಮಾತಾಡ್ತೀವಿ. ಪಕ್ಷಿಗಳು ತಮ್ಮ ಸ್ವರವನ್ನು ಹೊರಡಿಸಬೇಕಾದ್ರೆ ಬಾಯಿಯನ್ನ ಅಥವಾ ತಮ್ಮ ಚುಂಚಗಳನ್ನ ತೆರೆದು ಶಬ್ದಗಳನ್ನ ಹೊರಡಿಸುತ್ತೆ. ಆದ್ರೆ ಕಮ್ಮಾರನ ಹಕ್ಕಿ ಕೂಗುವಾಗ 1 ಸಾರಿ ಕೂಡ ತನ್ನ ಕೊಕ್ಕನ್ನ ತೆರೆಯೋದಿಲ್ಲ. ಅದರ ಬದಲಾಗಿ 2 ಕೊಕ್ಕುಗಳನ್ನು ಮುಚ್ಚಿಕೊಂಡೇ ಹಾಡುತ್ತೆ. ಆದರೂ ಕೂಡ ಅದರ ಬಲವಾದ ಶಬ್ದ ಹೇಗ್ ಬರುತ್ತೆ ಅಂತ ಆಶ್ಚರ್ಯಪಟ್ಟರೆ, ಗಂಟಲಿನ ಎರಡೂ ಬದಿಯಲ್ಲಿ ಚರ್ಮದ ತೇಪೆಗಳ ರೀತಿಯ ಒಂದು ವ್ಯವಸ್ಥೆ ಇದೆ. ಆ ಚರ್ಮದ ತೇಪೆಗಳು ಇವು ಹಾಡುವಾಗ ಗಾಳಿ ತುಂಬಿಕೊಂಡು ಬಲೂನ್ ತರ ಕಾರ್ಯನಿರ್ವಹಿಸುತ್ತೆ. ಒಂದು ಸರಿ ಬಲೂನ್ ಊದ್ಕೊಂಡು ಗಾಳಿಯನ್ನು ಬಿಟ್ಟಾಗ ಹೊರಡಿಸುವಂತಹ ಶಬ್ದ ಜೋರಾಗಿ ಬಂದು ಈ ತರ ಒಂದೇ ರೀತಿಯ ನೋಡಿ, ಇಷ್ಟೆಲ್ಲಾ ಕೆಲಸವನ್ನ ಮಾಡಿಕೊಂಡು ಗಾಳಿಯನ್ನ ತಗೊಳ್ಬೇಕು, ಗಾಳಿಯನ್ನ ಹಿಡ್ಕೊಂಡು ಆಮೇಲೆ ಒಂದೇ ಸರಿ ಗಾಳಿಯನ್ನ ಬಿಡಬೇಕು, ಇಷ್ಟೆಲ್ಲಾ ಮಾಡಿದ್ರು ಎಲ್ಲೂ ಕೂಡ ಒಂದೇ ಒಂದ್ಸರಿ ತಾಳ ತಪ್ಪುದಿಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನ ರೂಢಿ ಮಾಡ್ಕೊಂಡ್ಬಂದಿದೆ ಅಲ್ವಾ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ, ನಮ್ಮ ಸಂಗೀತದ ಒಬ್ಬ ದಿಗ್ಗಜರಾಗಿರುವಂತಹ ಇಳೆಯರಾಜರವರು 80ನೇ ಇಸವಿಯ ಆಸುಪಾಸಿನಲ್ಲಿ ನಥಿಂಗ್ ಬಟ್ ವಿಂಡ್ ಎನ್ನುವಂತಹ ಒಂದು ಆಲ್ಬಮ್ ನ ತಯಾರಿಸ್ತಾರೆ. ಆ ಆಲ್ಬಮ್ ನಲ್ಲಿ ಇದೇ ಪಕ್ಷಿಯನ್ನ ಮೂಲವಾಗಿಟ್ಕೊಂಡು, ಇದೇ ಪಕ್ಷಿಯನ್ನ ತಾಳವಾಗಿಟ್ಕೊಂಡು, ಹಿನ್ನೆಲೆಯಾಗಿಟ್ಕೊಂಡು ಇಡೀ ಆಲ್ಬಮ್ ನ ತಯಾರಿಸ್ತಾರೆ. ನೀವು ಆ ಹಾಡಿನಲ್ಲಿ ಬರೀ ವಾದ್ಯಗಳೇ ತುಂಬಿರುವಂತಹ ಹಾಡಿನಲ್ಲಿ ಇದರ ಹಿನ್ನೆಲೆ ಸಂಗೀತವನ್ನ ಹಾಡಿನ ಶುರುವಿನಿಂದ ಅಂತ್ಯದವರೆಗೂ ಕೇಳಬಹುದು. ಆತರ ವಿಶೇಷವಾದಂತಹ ಒಂದು ಪಕ್ಷಿ ಕಮ್ಮಾರ್ನ ಹಕ್ಕಿ, ನಥಿಂಗ್ ಬಟ್ ವಿಂಡ್ ಅನ್ನುವಂತಹ ಇಳೆಯರಾಜಾರವರ ಆಲ್ಬಮ್. ನೀವೆಲ್ಲ ಒಮ್ಮೆ ಕೇಳಿದಾಗ ಇದರಲ್ಲಿರುವಂತಹ ಶಬ್ದಗಳು ಗೊತ್ತಾಗುತ್ತೆ. ಮತ್ತೆ ಇನ್ನೂ ಹಲವಾರು ವಿಶೇಷಗಳು ಈ ಪಕ್ಷಿಯ ಬಗ್ಗೆ ಇದೆ. ಈ ಪಕ್ಷಿ ಜೀವನದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ದಿವಸಕ್ಕೂ ಕೂಡ ನೆಲದ ಮೇಲೆ ಕಾಲನ ಇಡೋದಿಲ್ಲ. ಸಾಧಾರಣವಾಗಿ ಮರದ ಮೇಲೆ ಕೂತಿರುತ್ತೆ, ಇಲ್ಲ ಹಾರ್ತಾ ಹುಳಗಳನ್ನು ಹಿಡಿಯುತ್ತೆ. ಕೆಲವು ಬಾರಿ ನೆಲದ ಸಮೀಪಕ್ಕೆ ಹಾರಿ ಬಂದರೂ ಸಹ ನೆಲದ ಮೇಲೆ ಕಾಲಿಡೋದಿಲ್ಲ, ಇಡೀ ಜೀವನವನ್ನು ಹಾರ್ತಾ ಮರದ ಮೇಲೆ ಕೂತ್ಕೊಂಡು ತನ್ನ ಜೀವನವನ್ನ ಕಲಿಯುತ್ತೆ. ಹಲವಾರು ವಿಶೇಷಗಳು ಈ ಪಕ್ಷಿಯಲ್ಲೇ ತುಂಬಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಮರದ ತೊಗಟೆ ಮೇಲೆ ಕುಳಿತು ಆಹಾರವನ್ನ ಅನ್ವೇಷಿಸುತ್ತಾ ಹಾರುವ ಕೀಟಗಳನ್ನ ಹಿಡಿಯುತ್ತಾ ಕುಳಿತಿರುತ್ತೆ. ಆದ್ರೆ ನೆಲದ ಸಮೀಪ ಬರೋದೇ ಅತ್ಯಂತ ಕಮ್ಮಿ, ಅತ್ಯಂತ ವಿರಳ ಅಂತ ಹೇಳಬಹುದು. ಛಂದೋಬದ್ಧವಾಗಿ ಹಾಡುವ ಈ ಪಕ್ಷಿಯ ಹಾಡನ್ನ, ತನ್ನ ಲಯವನ್ನ ಎಲ್ಲಾ ನಮ್ಮ ಸಂಗೀತದ ವಿದ್ಯಾರ್ಥಿಗಳಿಗೆ ಖಂಡಿತ ಪರಿಚಯ ಮಾಡಿಕೊಡ್ಬೇಕು. ಒಂದು ಪಕ್ಷಿ ಇಷ್ಟು ಛಂದೋಬದ್ಧವಾಗಿ ಇಷ್ಟು ಶ್ರುತಿಯಲ್ಲಿ ಎಲ್ಲೂ ಲಯವನ್ನ ತಪ್ಪಿಸದೆ ಹಾಡಿಸುತ್ತೆ ಅಂದ್ರೆ ಅದೊಂದು ಖಂಡಿತ ವಿಸ್ಮಯನೇ ಅಲ್ವಾ. ಹೌದು, ಅಂತಹ ಒಂದು ವಿಶೇಷವಾದಂತಹ ಪಕ್ಷಿ ನಮ್ಮ ಈ ಕಾಪರ್ ಸ್ಮಿತ್ ಬರ್ಡ್ ಅಥವಾ ಕಮ್ಮಾರ್ನ ಹಕ್ಕಿ. ಅದರ ಧ್ವನಿಯನ್ನ ಮತ್ತೊಂದು ಬಾರಿ ಕೇಳಿಸ್ಕೊಳ್ಬಹುದಲ್ವಾ?

0: ಕೇಳಿದ್ರಲ್ಲ ಎಷ್ಟು ಸುಂದರವಾಗಿ ಲಯಬದ್ಧವಾಗಿತ್ತು. ಆ ತರದ ಒಂದು ಪಕ್ಷಿ ನಮ್ಮ ಕಮ್ಮಾರನ ಹಕ್ಕಿ. ಈ ಪಕ್ಷಿಯ ಬಗ್ಗೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಈ ವಿಶೇಷವನ್ನ ತಿಳಿಸಿ ಆ ಪಕ್ಷಿಯನ್ನ ಗುರುತಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್, ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ನಲ್ಲಿ ನೆಲೆದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ನಮ್ಮ ಮುಂದಿನ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. ಕೇಳಿದ್ರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಕೇಳಿದರೆ ನಿಮ್ಮ ಮೆಚ್ಚಿನ ಪತ್ರದ ಮೂಲಕ ನಮಗೆ ತಲುಪಿದಂತ ಹಾಡುಗಳ ಕಾರ್ಯಕ್ರಮ ಇದಾಗಿದೆ ನನ್ನ ಹಾಡು ನನ್ನ ಆಯ್ಕೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ ಜಾನಕಿ ಅವರ ಸ್ವರದಲ್ಲಿ ಪಾವನಗಂಗಾ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಿಂದ. ಗೋಪಾ ವೆಂಕಟೇಶ್ ಅವರು ಲಕ್ಷ್ಮೀ ವೆಂಕಟೇಶ್, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್, ಜಗದೀಶ್ವರ, ಚಾರ್, ಸುಬ್ರಹ್ಮಣಿ, ವಿಜಯ್, ಭರತ್ ಕುಮಾರ್, ನಳಿನಿ, ಸತೀಶ್, ನೇತ್ರಾ, ನಟರಾಜ್, ಅಮೃತ, ರಮೇಶ್, ಸುಭಾನ್ ಕೋರಿ, ಅಬೀದ್, ಚಂದ್ರಿಕಾ, ಜಗದಾಂಬಿಕಾ, ಹಂಸವೇಣಿ ಇವರೆಲ್ಲರಿಗಾಗಿ ಪಾವನಗಂಗಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಮನಸ್ಸೆಳೆದು ರಂಜಿಸಲು ಈ ಹಾಡು ತುಂಬ ಸೊಗಸಾಗಿದೆ, ಹಾಗಾಗಿ ನಮಗೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ನಮ್ಮೆಲ್ಲ ಕೇಳುಗರಿಗಾಗಿ, ಹಾಗೆಯೇ ಪತ್ರವನ್ನು ಬರೆದಂತಹ ಗೋಪಾ ವೆಂಕಟೇಶ್ ಅವರಿಗಾಗಿ, ಅವರ ಸ್ನೇಹಿತರಿಗಾಗಿ ಹಾಗೂ ಅವರ ಮನೆಯವರಿಗಾಗಿ ಪಾವನಗಂಗಾ ಚಿತ್ರದ ಹೂವೊಂದು ಬೇಕು ಹೆಣ್ಣಿಗೆ, ಹೂವೊಂದು ಬೇಕು ಬಳ್ಳಿಗೆ ಈ ಹಾಡನ್ನ ಕೇಳ್ಕೊಂಡು ಬರೋಣ ಸ್ನೇಹಿತರೆ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳಿದ್ರೆ ತಾವು ಕೂಡ ತಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯಕ್ಕೆ ಪಾತ್ರದ ಮೂಲಕ ಬರೆದು ಕಳಿಸಬಹುದು. ನೀವು ಮೆಚ್ಚುವ ಒಂದು ಅಥವಾ ಎರಡು ಹಾಡುಗಳನ್ನ ಪತ್ರದಲ್ಲಿ ಬರೆದು ನಮ್ಮ ವಿಳಾಸಕ್ಕೆ ಕಳಿಸಬೇಕು. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನ ಬರೆದು ತಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿದ್ರೆ ನಿಮ್ಮ ಮೆಚ್ಚಿನ ಗೀತೆಗಳು ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರ ಆಗುತ್ತೆ. ಹಾಗಾದ್ರೆ ಮುಂದಿನ ಗೀತೆಯನ್ನ ಯಾರು ಕೇಳಿ ಪತ್ರವನ್ನ ಬರೆದಿದ್ದಾರೆ ಅಂತ ನೋಡೋದಾದ್ರೆ, ರಾಮಚಾರಿ ಚಿತ್ರದ ಯಾರಿವಳು ಯಾರಿವಳು ಈ ಗೀತೆಯನ್ನ ಪ್ರಸಾರ ಮಾಡಿ ಈ ಚಿತ್ರದ ಸನ್ನಿವೇಶ, ಸಂಗೀತ, ಸಾಹಿತ್ಯ, ಸಂಭಾಷಣೆ, ನಟನೆ ಎಲ್ಲವೂ ಸೊಗಸಾಗಿದೆ. ರವಿಚಂದ್ರನ್ ಹಾಗೂ ಮಾನಶ್ರೀವರ ನಟನೆ ತುಂಬಾ ಇಷ್ಟ ಆಯ್ತು ಈ ಚಿತ್ರದಲ್ಲಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ರೋಟ್ರಿಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಎಲ್ಲ ವಿಜಯ್ ಕುಮಾರ್ ಅವರಿಗಾಗಿ ರಾಮಚಾರಿ ಚಿತ್ರದ ಈ ಒಂದು ಸುಂದರ ಗೀತೆಯನ್ನ ಕೇಳೋಣ. ಮನು ಹಾಗೂ ಸಂಗಡಿಗರ ಸ್ವರದಲ್ಲಿ

ಕೆಳಗೆ ವಲವಿನ ಉಡುಗೊರೆ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಪತ್ರವನ್ನ ಬರೆದಿದ್ರು. ಅವರಿಗಾಗಿ, ನಮ್ಮೆಲ್ಲ ಕೇಳುಗರಿಗಾಗಿ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನ ಈಗ ಕೇಳಿದ್ರಿ. ತಾವು ಕೂಡ ತಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳಬೇಕು ಅಂದ್ರೆ ನಮ್ಮ ನಿಲಯಕ್ಕೆ ಪತ್ರವನ್ನ ಬರೀಬೇಕು. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನ ಬರೀರಿ. ಪತ್ರವನ್ನ ಬರೆಯೋದ್ರ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೇನೆ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಕೇಳ್ಬೋದು ಅಂತ ಹೇಳ್ತಾ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ, ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾ ಎನ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:20.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ನಮಸ್ತೆ ಶುಭೋದಯ. ನಮ್ಮೆಲ್ಲ ಕೇಳಿದರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕೇಳಿದರೆ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ. ಸಮಯ ಆಗಿದೆ 10:03. 10 ಗಂಟೆ ಅಂದ ಕೂಡಲೇ ತಮ್ಗೆಲ್ಲ ಗೊತ್ತಲ್ವಾ ಹಾಡು ಮಾತಾಡು ಕಾರ್ಯಕ್ರಮದ ಸಮಯ. ಈ ಹೊತ್ತಲ್ಲಿ ಸೋಮವಾರದ ವಿಶೇಷ ಹಾಡು ಮಾತಾಡೋ ಕಾರ್ಯಕ್ರಮ ಪದಬಂಧದ

ವಿಶೇಷ ಕಾರ್ಯಕ್ರಮ ಪದಬಂಧವನ್ನ ಮಾಡೋದಕ್ಕೆ ತಾವೆಲ್ಲ ರೆಡಿ ಇದ್ದೀರಾ ಅಲ್ವಾ? ಹಾಗಾದ್ರೆ ತಡ ಮಾಡೋದ್ ಬೇಡ ಅಂತ ಅನ್ಕೊಳ್ತೀನಿ. ಮೊದಲ ಪ್ರಶ್ನೆ ಇದಾಗಿದೆ, ಪಕ್ಷಿಗಳ ಸಮೂಹ ಮಾಡಿದ ಮಧುರ ಧ್ವನಿ, ಪಕ್ಷಿಗಳ ಸಮೂಹ ಮಾಡಿದ ಮಧುರ ಧ್ವನಿ, ನಾಲ್ಕು ಅಕ್ಷರಗಳ ಪದ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಪದಬಂಧದ ಮೊದಲ ಪ್ರಶ್ನೆ ಇದಾಗಿದೆ. ಮೊದಲ ಸುಳಿವು ಅಂತಾನೆ ಹೇಳ್ಬೋದು, ಪಕ್ಷಿಗಳ ಸಮೂಹ ಮಾಡಿದ ಮಧುರವಾದ ಧ್ವನಿ, ನಾಲ್ಕು ಅಕ್ಷರಗಳ ಪದ. ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527206000. ಪದಬಂಧದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕೇಳೋಣ ಈ ಒಂದು ಇಂಪಾದ ಗೀತೆಯೊಂದಿಗೆ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ.

ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತಾಗಿಯೂ ತಮ್ಮೆಲ್ಲ ಸಂದೇಶಗಳನ್ನ ಕಳಿಸಿದ್ದೀರಾ, ಸಂದೇಶಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ನಾನು ಪದಬಂಧದ ಮೊದಲ ಪ್ರಶ್ನೆಯನ್ನು ಕೊಟ್ಟಿದ್ದೆ, ಪಕ್ಷಿಗಳ ಸಮೂಹ ಮಾಡಿದ ಮಧುರ ಧ್ವನಿ ಅಂತ ಹೇಳಿ. ಅದಕ್ಕೂ ಕೂಡ ಉತ್ತರವನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಅವರು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ನೋಡೋಣ. ಆಡುವ ಮಾತು ಮುತ್ತಿನಂತಿರಲಿ, ಕೇಳುವ ಕಿವಿಗೆ ಸಿಹಿಯಾಗಿರಲಿ, ನೋಯಿಸುವ ನುಡಿ ಬದಲು ನಗು ತರಿಸುವ ನುಡಿ ಸಾಕು ಅಂತ ಹೇಳಿ ಹೊನ್ನೂರಲ್ಲಿ ಅವರು ಶುಭ ಮುಂಜಾನೆ ಅಂತ ಹೇಳಿ ಸಂದೇಶ ಕಳಿಸಿದ್ರೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶೈಲತೆಯಲ್ಲಿ ಹಾಗೂ ಮನೆಯವರು ಆತ್ಮೀಯ ನಿರೂಪಕರಿಗೆ ಶುಭ ಮುಂಜಾನೆ, ನಮಸ್ಕಾರ. ಭಕ್ತಿಗೀತೆಗಳ ಸಂಗಮ, ದೇಗುಲ ದರ್ಶನದ ಮಾಹಿತಿ, ಗಣೇಶ ದೇವಾಲಯದ ಇತಿಹಾಸ, ಪೌರಾಣಿಕ ಕತೆ, ಅರ್ಥಪೂರ್ಣ ಮಾಹಿತಿ, ಭಕ್ತಿ ಪ್ರಧಾನ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ವೀಣಾ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು ಇಂದಿನ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಗೀತಾರಾಧನದಲ್ಲಿ ತುಮಕೂರಿನ ಗೋಣೂರಿನ ಗಣಪತಿ ದರ್ಶನದ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ರಿ, ಜೊತೆಗೆ ಭಕ್ತಿ ಗೀತೆಗಳು ಚೆನ್ನಾಗಿ ಮೂಡಿ ಬಂದವು, ವಂದನೆಗಳು ಅಂತ ಹೇಳಿದ್ರೆ ಯಾರಿದು ಸಂದೇಶ ಕಳಿಸಿದ್ದಾರೆ. ಬೋಪ ವೆಂಕಟೇಶ್ ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ. ಹಾಗೆಯೇ ಶುಭೋದಯ ಆಕಾಶವಾಣಿ, ಇಂದಿನ ಗೀತಾರಾಧನದಲ್ಲಿ ತುಮಕೂರಿನ ಗಣಪತಿ ದೇವಾಲಯದ ಬಗ್ಗೆ ಮಾಹಿತಿ, ಖರ್ಜಿಗೆ ಅವರ ಕಥಾನಕದಲ್ಲಿ ಮುಕ್ತರ ಅಮಾಯಕರ ತೊಂದರೆ, ಆಂಗದ ಪರಿಸ್ಥಿತಿಯ ನಿರ್ಮಾಣ ಆಗಬೇಕು ಎಂಬಂತ ಕಿವಿ ಮಾತು ಹೇಳಿದ್ರು, ಚೆನ್ನಾಗಿತ್ತು, ಧನ್ಯವಾದಗಳು ಅಂತೇಳಿ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಹೆಸರು ಬಂದಿಲ್ಲ, ಇವ್ರದ್ದು ಸಂಖ್ಯೆ ಕೊನೆಗೊಳ್ತಾ ಇದೆ, 6-1-3 ಸಂದೇಶ ಬಂದಿದೆ. ಅವರ ಹೆಸರು ಮತ್ತೆ ಊರಿನ ಹೆಸರು ಹಾಕ್ಬೇಕು, ನಮಗೂ ಕೂಡ ಗೊತ್ತಾಗತ್ತಲ್ವಾ ನೀವು ಯಾರು ಸಂದೇಶ ಕಳಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ಮಿಕ್ಸ್ ಮೆಲೋಡಿಯಲ್ಲಿ ಮೇರು ಸಾಧಕರ ಮಾಹಿತಿಗಳು ಮತ್ತು ಸುಮಧುರ ಕನ್ನಡ ಹಿಂದಿ ಚಿತ್ರಗೀತೆಗಳು ನಮ್ಮೆಲ್ಲರನ್ನ ಆಕಾಶವಾಣಿ ಭದ್ರಾವತಿ ತನ್ನ ಬಾಹುಬಂಧನದಲ್ಲಿ ಬಂಧಿಸಿದ ಅನುಭವ ಆಯ್ತು ಮೇಡಮ್ ಅಂತಿದ್ದಾರೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ಹಾಗೇನೆ ನಮಸ್ತೆ ಮೇಡಮ್ ಶಿವಮೊಗ್ಗ ಬಸವೇಶ್ವರ ನಗರದಿಂದ. ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬಂದವು, ಮಿಕ್ಸ್ ಮೆಲೋಡಿ ಸೂಪರ್ ಅಂತ ಅಂದ್ರೆ ಸೋಮವಾರದ ವಂದನೆಗಳು ಮೀನಾ ಮೇಡಮ್, ಹೆಲ್ತ್ ಟೇಪ್ಸ್ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬಂತು, ಮಿಕ್ಸ್ ಮೆಲೋಡಿ ಸೂಪರ್ ಅಂತ ಇವರು ಹೇಳ್ತಾ ಇದ್ದಾರೆ. ಶಿಶೈಲ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಮಿಕ್ಸ್ ಮೆಲೋಡಿ ಹಾಡುಗಳು ಚೆನ್ನಾಗಿ ಮೂಡಿ ಬಂದ್ವು ಅಂತ ಹೇಳಿದ್ರೆ ಶಿವಮೊಗ್ಗದಿಂದ ರೋಟ್ರಿಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್. ಮೀನಾ ಮೇಡಮ್ ಹೇಗಿದ್ದೀರಾ, ಈ ದಿನ ಬೆಳಗ್ಗೆ ಚಿಂತನ ಗೀತಾರಾಧನ ತುಂಬಾ ಚೆನ್ನಾಗಿ ಮೂಡಿ ಬಂತು, ಕರುನಾಳು ಬಾಬಳಿಕೆ ಕತೆ ಕೇಳಿ ಕಣ್ಣೀರು ಬಂತು, ಹೆಲ್ತ್ ಹಿಂಟ್ಸ್ ಮಾಹಿತಿ ಸೂಪರ್, ವಾರ್ತೆಗಳು 7:45 ಪ್ರಸಾರಗೊಂಡ, ಚಿತ್ರಗೀತೆಗಳು ಸೂಪರ್, ಭಕ್ತಿ ಗೀತೆಗಳು ನಿರೂಪಣೆ ಕೂಡ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಹಿಂದಿ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಪಕ್ಷಿ ಪ್ರಪಂಚ ಬಹಳ ವಿಶೇಷವಾಗಿತ್ತು, ಶ್ರೀನಿಧಿ ಹೆಬ್ಬಾರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. HIV ಲಸಿಕೆ ಕಂಡುಹಿಡಿಯುವ ವಿಷಯ ಕುರಿತು ಹಾಗೂ HIV ಜಾಗೃತಿ ಕುರಿತು ಮಾಹಿತಿ ಕಾರ್ಯಕ್ರಮ ಚೆನ್ನಾಗಿತ್ತು, 7:45 ಒಳ್ಳೆಯ ಸುಮಧುರ ಚಿತ್ರಗೀತೆಗಳು ಪ್ರಸಾರ ಆದ್ವು, ಮಿಕ್ಸ್ ಮೆಲೋಡಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನ ಕಾಯ್ತಾ ಇದ್ವಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ನಿಂದ, ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮೂಡಿ ಬಂತು, ಪಕ್ಷಿ ಪ್ರಪಂಚದ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಬೆಳಗಿನ ಶುಭೋದಯ ಮೇಡಮ್, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಯೊಂದಿಗೆ ಚಿತ್ರಗೀತೆಗಳು, ಪಕ್ಷಿ ಪ್ರಪಂಚದಲ್ಲಿ ಪಕ್ಷಿಗಳ ಬಗ್ಗೆ ಶ್ರೀನಿಧಿ ಹೆಬ್ಬಾರ್ ಅವರ ತುಂಬಾ ಚೆನ್ನಾಗಿ ತಿಳಿಸಿ ಕೊಡ್ತಾ ಇದ್ದಾರೆ. ಶ್ರೀನಿಧಿ ಹೆಬ್ಬಾರ್ ಸರ್ ಅವರಿಗೂ ಆಕಾಶವಾಣಿ ಭದ್ರಾವತಿ ನಿಲಯದ ಬಳಗದವರಿಗೂ ಹೃದಯದ ಧನ್ಯವಾದಗಳು. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ನಂತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಶುಭ ಮುಂಜಾನೆ, ಇಂದು ಬೆಳಗಿನ ಚಿಂತನ ಗೀತಾರಾಧನ ಬಹಳ ವಿಶೇಷವಾಗಿ ಮೂಡಿ ಬಂತು, ಭಕ್ತಿ ಗೀತೆಗಳು ನಿರೂಪಣೆ, 7:45 ಪ್ರಸಾರಗೊಂಡ ಚಿತ್ರಗೀತೆಗಳು, ಸರ್ಜಿ ಆಸ್ಪತ್ರೆಯ ಆರೋಗ್ಯ ಮಾಹಿತಿ ಕಾರ್ಯಕ್ರಮ, ಮಿಕ್ಸ್ ಮೆಲೋಡಿ ಪ್ರಸಾರಗೊಂಡ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಖುಷಿ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಕೂಡ ಸುಂದರವಾಗಿ ಮೂಡಿ ಬಂತು ಅಂತ ಹೇಳ್ತಿದ್ದಾರೆ. ಹಾಗೇನೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ,
ಪತ್ರ ಕಳಿಸಿದ್ರೆ ಸೋನು ಚಿತ್ರದುರ್ಗದಿಂದ, ರಮೇಶ್ ಟೈಲರ್ ಹೊಸ್ಮನೆ ಭದ್ರಾವತಿಯಿಂದ, ಕನ್ನಡ ಹಿಂದಿ ಹಾಡುಗಳು ಚೆನ್ನಾಗಿತ್ತು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ತನುಜ ಮಾಧವನಗರ ಭದ್ರಾವತಿಯಿಂದ, ದೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿ, ಸತಿ ಅನಸೂಯ ಮತ್ತು ಉಪಾಸನ ಚಿತ್ರದ ಗೀತೆಗಳು ಅತ್ಯಂತ ಮಧುರವಾಗಿತ್ತು ಅಂತೇಳಿ ಉತ್ತರ ಕಳಿಸಿದ್ರೆ, ಮಂಜುಳಾ ಜನಪುರದಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಅರ್ಥಪೂರ್ಣ ಮಾಹಿತಿಯೊಂದಿಗೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ, ಹಾಗೇನೆ ಶಿವಮೊಗ್ಗ ಹರಿಗೆಯಿಂದ ಕೃಷ್ಣಮೂರ್ತಿಯವರ ಉತ್ತರ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಚಿಂತನ ಆರೋಗ್ಯ ಸೂತ್ರ ಗೀತಾರಾಧನ ಭಕ್ತಿ ಗೀತೆಗಳು ಆರೋಗ್ಯ ಮಾಹಿತಿ, ಸಕ್ಕರೆ ರೋಗ ಮತ್ತು ಕಣ್ಣಿನ ಬಗ್ಗೆ ವಿವರವ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಾನು ಪಾಲುದಾರಳು, ಪಕ್ಷಿ ಪ್ರಪಂಚ ಕಾರ್ಯಕ್ರಮ ನಮಗೆ ಬಹಳ ಇಷ್ಟ, ಬಹಳ ಚೆನ್ನಾಗಿತ್ತು. ಕೇಳುಗರ ಚಿತ್ರಗೀತೆಗಳ ಹಾಡುಗಳು ತುಂಬಾ ಬಹಳ ಚೆನ್ನಾಗಿತ್ತು, ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತೇಳಿ ಉತ್ತರ ಕಳಿಸಿದ್ದಾರೆ. ವೀಣಾ ಸಿಂಚನ ಕಾಶಿಪುರ ಶಿವಮೊಗ್ಗದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪರುತ್ತ ಭದ್ರಾವತಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ತೀರ್ಥಹಳ್ಳಿಯಿಂದ ವಿನುತ ಮುರಳೀಧರ್, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಕೇಳ್ಬೇಕು ಅನ್ನಿಸ್ತಾ ಇದೆ ಅಂತೇಳಿ ಮುರಳೀಧರ್ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ದೇವಾಲಯದ ಪರಿಚಯ, ಕರುನಾಳು ಬಾವಳಿಕೆ ನೇಗಿಲ ಮಡಿತ ಆರೋಗ್ಯ ಸೂತ್ರ, ಫೋನ್ ಔಟ್ ಕಾರ್ಯಕ್ರಮ, ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ, ಪಕ್ಷಿ ಪ್ರಪಂಚ, ಎಲ್ಲ ಕಾರ್ಯಕ್ರಮಗಳ ಹೆಸರುಗಳನ್ನ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು ಅಂತ ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್ ಸಲ್ಮಾ ಟೀಚರ್ ತರೀಕೆರೆಯಿಂದ, ಮಂಜುನಾಥ್ ಕೆ ಮರವನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆಯಿಂದ, ಶ್ರೀಧರ್ ಹಳೆಸಂತೆ ಮೈದಾನ ಹಳೆನಗರ ಭದ್ರಾವತಿಯಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶಿವಮೊಗ್ಗದಿಂದ ಉಡುಗುಣಿ ಭಾಗ್ಯ ವಿಜಯ್ ಕುಮಾರ್ ಅವರ ಉತ್ತರ, ಪ್ರೊಫೆಸರ್ ಶ್ರುತಿ ಕ್ರೀ ಕೀರ್ತಿ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ರೆ, ಸುಮಾ ವಿರೂಪಾಕ್ಷ ಹುರುಗಡಲೆ ನ್ಯಾಮತಿಯಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ ಕಾರ್ಯಕ್ರಮ ಅಂತಿದ್ದಾರೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಪಕ್ಷಿ ಪ್ರಪಂಚದಲ್ಲಿ ಕಮ್ಮಾರನ ಹಕ್ಕಿ ಕುರಿತು ಮಾಹಿತಿ ಚೆನ್ನಾಗಿ ಕೊಟ್ಟು ಅಂತ ಹೇಳ್ತಿದ್ದಾರೆ. ಪದಬಂಧ ಉತ್ತರ ಇದಾಗಿದೆ ಅಂತೇಳಿ ಜಯಲಕ್ಷ್ಮಿ ಜನಪುರ ಭದ್ರಾವತಿಯಿಂದ ಮೇಡಮ್ ಉತ್ತರ ಇದು ಅಂತೇಳಿ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರ ಶ್ರೀಧರ್ ಪದ್ಮಾ ಪನ್ನಗ ಅನಂತ್ ಕುಮಾರ್ ಉತ್ತರ ಕಳಿಸಿದ್ರೆ, ರೇಣುಕಾಡಿ ಶಿವಮೊಗ್ಗದಿಂದ, ಹಾಗೇನೆ ಪುಷ್ಪ ಸುರೇಶ್ ಹಳ್ಳಿ ಶಿವಮೊಗ್ಗದಿಂದ, ನಾಗೇಂದ್ರ ಕುಂಟಮ್ಮ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಿಂದ ಐ ಥಿಂಕ್ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಶುಭೋದಯ ಮೇಡಮ್ ರಾಧಾ ನಿಧಿಗೆಯಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಹಂಪಣ್ಣ ನ್ಯಾಮತಿಯಿಂದ ಕಮ್ಮರ ಹಕ್ಕಿಯ ಬಗ್ಗೆ ಚೆನ್ನಾಗಿ ತಿಳಿಸಿದ್ರು, ಅದರ ಜೀವನ ಕ್ರಮ, ಅದು ಹೇಗೆ ಲಯಬದ್ಧವಾಗಿ ಕೂಗುತ್ತೆ, ಅದು ಮೊಟ್ಟೆ ಇಟ್ಟು ಮರಿ ಮಾಡುವ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಅವರಿಗೆ ಆಕಾಶವಾಣಿಯವರಿಗೂ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಹಾಗೇನೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರ್ಗನಗರ ಭದ್ರಾವತಿಯಿಂದ, ಶಾಂತಾಚಾರ್ ಮಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ. ಕಮ್ಮಾರನ ಹಕ್ಕಿ ಮತ್ತು ಚಿಟ್ಟು ಗುಟುರ ಹಕ್ಕಿಗಳ ಮಧುರವಾದ ಧ್ವನಿ ಹಾಗೂ ಮಾಹಿತಿಯನ್ನ ಆನಿಸಿ ನಾವು ಆನಂದಿಸಿದೆವು, ಕೇಳಿ ತುಂಬಾ ಸಂತೋಷ ಆಯ್ತು. ರೇಡಿಯೋ ಮಾಧ್ಯಮದ ಅದ್ಭುತ ಶಕ್ತಿಯೇ ಅದು, ನಾವು ಮನೆಯಲ್ಲೇ ಕುಳಿತಿದ್ರು ಪ್ರಕೃತಿಯ ಮಡಲಿಗೆ ನಮ್ಮನ್ನ ಕರೆದೊಯ್ಯತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ, ಹಾಗೇನೆ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡ್ಗದ್ದೆ ಹೋಬಳಿಯಿಂದ, ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ, ಗುಡ್ ಮಾರ್ನಿಂಗ್ ಮೇಡಮ್ ಕರಡೇರ ಲತಾ ಜಗದೀಶ್ ಸರಿನಾ, ಕರಡೇರ ಲತಾ ಜಗದೀಶ್ ಅಂತ ಸಂದೇಶ ಕಳಿಸಿದ್ದೀರಾ. ನಮಸ್ಕಾರ ಮೇಡಮ್, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬಂದ್ವು ಅಂತೇಳಿ ರೀನಾ ಬೆನೆಟ್ ಗೋಪಾಲ ಶಿವಮೊಗ್ಗದಿಂದ, ಪ್ರಕಾಶ್ ಶ್ಯಾಮಲಾ ಚಿಕ್ಕ ತಿರುಪತಿಯಿಂದ, ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಕಾರ್ಯಕ್ರಮಗಳು ಬಹಳ ಚಂದವಾಗಿ ಮೂಡಿ ಬಂದು ಆರೋಗ್ಯ ಸಲಹೆ ಬಹಳ ಉಪಯುಕ್ತವಾಗಿತ್ತು, ಮಿಶ್ರ ಮಾಧುರ್ಯದ ಗೀತೆಗಳು ಸೊಗಸಾಗಿದ್ವು,
ಪಕ್ಷಿ ಪ್ರಪಂಚದಲ್ಲಿ ಶ್ರೀನಿಧಿ ಹೆಬ್ಬಾರ್ ಅವರು ಚಿಟ್ಟಗುಟ್ಟರ ಪಕ್ಷಿಯ ಬಗ್ಗೆ ಬಹಳ ವಿವರವಾಗಿ ಸೊಗಸಾಗಿ ತಿಳಿಸಿದ್ರು. ಎಂತಹ ವಿಸ್ಮಯಗಳು ಇರಬಹುದಲ್ವಾ ಪಕ್ಷಿಗಳ ಲೋಕದಲ್ಲಿ ಅಂತ ಹೇಳಿ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.

ಹಾಗೇನೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆಯಿಂದ, ರೋಟರಿ ಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ಶೇಖರ್ ನಾಯಕ್ ತರೀಕೆರೆ ಇಂದ ಮಿಕ್ಸ್ ಮೆಲೋಡಿ ಸೂಪರ್ ಅಂತ ಉತ್ತರ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ, ಮತ್ತೆ ಸರೋಜ ಆಕಾಶವಾಣಿ ಭದ್ರಾವತಿಯಲ್ಲಿ ಮೊದಲನೇ ಪ್ರಶ್ನೆಗೆ ಏನ್ ಕೇಳ್ತಿದ್ದಾರೆ ಉತ್ತರ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಪ್ರಶ್ನೆ ಕೇಳ್ಬಿಟ್ಟಿದೀನಿ, ಈಗ ಉತ್ತರ ಹೇಳೋ ಸಮಯ. ಈಗ ಕೊಪ್ಪಳ ಜಿಲ್ಲೆಯ ಭಾಗನಗರ ಪಟ್ಟಣದಿಂದ ಮುತ್ತಣ್ಣ ಚಿತ್ರಗಾರ, ಪ್ರಶಾಂತ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರ ಉತ್ತರ ಬಂದಿದೆ. ಆನಂದ್ ಕುಲಕರ್ಣಿ ಸುಲೇಪೇಟ್ನಿಂದ, ಮೋನಿಕಾ ಹಾಸನದಿಂದ, ಹಾಗೇನೆ ಅರಿತು ವಿಶ್ವಾಸ್ ಸವಳಂಗದಿಂದ, ಭಕ್ತಿಗೀತೆಗಳು ಚಿಂತನ ಕರುನಾಳು ಬಾಬಳಿಗೆ, ರೈತರ ಮಾಹಿತಿ ವೈದ್ಯರ ಮಾಹಿತಿ ಮಿಕ್ಸ್ ಮೆಲೋಡಿ ಭಾವಗೀತೆಗಳು ದೈನಂದಿನ ಮಾಹಿತಿ ಎಲ್ಲವೂ ಅಮೋಘ ಅನುಪಮ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಮಾದಪ್ಪ ಕಮಂಡಲಗುಂದಿ, ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಹಿತಾರ್ಥ್ ಹಳೆನಗರ ಭದ್ರಾವತಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಚಿಕ್ಕಪ್ಪ ಶಾರದ ರಮೇಶ್ವರ ಶಿವಮೊಗ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಉತ್ತರಗಳು ಬಂದಿದೆ. ಸ್ನೇಹಿತರೆ ಎಲ್ಲರ ಉತ್ತರ ಆಲ್ಮೋಸ್ಟ್ ಆಲ್ ಸರಿಯಾಗಿದೆ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಪಕ್ಷಿಗಳ ಪ್ರಪಂಚ, ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಕೇಳಿ ತಮ್ಗೆಲ್ಲ ಖುಷಿಯಾಗಿದೆ ಅಲ್ವಾ, ಅದಕ್ಕಾಗಿ ಪಕ್ಷಿಗಳ ಒಂದು ಕೂಗು ಹೇಗಿರುತ್ತೆ, ಅವುಗಳ ಸಮೂಹದ ಕೂಗು ಹೇಗಿರುತ್ತೆ ಅಂತ ಕೇಳಿದ್ದೆ ಅಲ್ವಾ. ಹೌದು, ಪಕ್ಷಿಗಳ ಒಂದು ಧ್ವನಿಗೆ ಕಲರವ ಅಂತ ಹೇಳಿ ಕರಿತವೆ, ಪಕ್ಷಿಗಳ ಕಲರವ ಅಂತ ಹೇಳಿ ಕರಿತೇವೆ ಅವುಗಳು ಮಾಡುವಂತ ಧ್ವನಿಗೆ. ತಮ್ಮೆಲ್ಲ ಉತ್ತರಗಳು ಸರಿಯಾಗಿದೆ, ಉತ್ತರಗಳನ್ನ ಕಳಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಹಾಗೇನೆ ಯಾರೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಕೆಲವೊಮ್ಮೆ ಉತ್ತರ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಹಾಡನ್ನ ಕೇಳ್ತಾ ಇರಿ. ಹಾಡಿನ ಮಧ್ಯದಲ್ಲಿ ತಮಗಾಗಿ ಪದಬಂಧದ ಎರಡನೇ ಪ್ರಶ್ನೆ ಬರುತ್ತೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್, ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:20.

ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ರೆ ಸ್ನೇಹಿತರೆ, ಹಾಡಿನ ಮಧ್ಯದಲ್ಲಿ ನಿಮ್ಗೆ ಪದಬಂಧದ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೆ ಅಲ್ಲ. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಏನು ಅಂತ ಹೇಳಿ ಕೇಳ್ತಾ ಇದ್ದೀರಾ. ಕೃಷ್ಣನ ಕೊಳಲಿನ ಗಾನ, ಕೃಷ್ಣನ ಕೊಳಲಿನ ಗಾನ, ನಾಲ್ಕು ಅಕ್ಷರಗಳ ಪದ. ಕೃಷ್ಣನ ಕೊಳಲಿನ ಗಾನ, ನಾಲ್ಕು ಅಕ್ಷರಗಳ ಪದ. ಊಹೆ ಮಾಡಿ ಉತ್ತರ ಕಳಿಸಿ. ಉತ್ತರ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಮತ್ತೊಮ್ಮೆ 9481572600. ಸಮಯ ಆಗಿದೆ 10:24:58. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ. FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಎರಡನೆಯ ಪ್ರಶ್ನೆ ಪದಬಂಧದ ಎರಡನೇ ಪ್ರಶ್ನೆಯೇ ಕೃಷ್ಣನ ಕೊಳಲಿನ ಗಾನ, ನಾಲ್ಕು ಅಕ್ಷರಗಳ ಪದ. ಉತ್ತರವನ್ನ ಕಳಿಸ್ತಿರಲ್ಲ 9481572600. ಎಲ್ಲದೂ ಬರೀ ಧ್ವನಿ ಗಾನ ಇದನ್ನೇ ಕೇಳ್ತಾ ಇದ್ದಾರೆ ಅನ್ಕೊಳ್ತಿದ್ದೀರಾ? ಇಲ್ಲ, ಇರ್ಲಿ, ಇದು ತರ ಚೆನ್ನಾಗಿರುತ್ತಲ್ವಾ? ಕೃಷ್ಣನ ಕೊಳಲಿನ ಗಾನ ಕೇಳೋದು ಕೂಡ ಚೆನ್ನಾಗಿರುತ್ತೆ, ಪಕ್ಷಿಗಳ ಕಲರವ ಕೇಳೋದು ಚೆನ್ನಾಗಿರುತ್ತಲ್ವಾ? ಹಾಗಾಗಿ ಕೇಳ್ತಾ ಇದ್ದೇನೆ, ಉತ್ತರ ಬರ್ತಾ ಇರ್ಲಿ. 9481572600 ಹಾಡನ್ನ ಮುಂದುವರಿಸೋಣ ಅಲ್ವಾ ಸ್ನೇಹಿತರೆ?

ಹಾಡು ಮಾತಾಡುವ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ನಲ್ಲಿ ಸಮಯ ಆಗಿದೆ 10:31:45. ಪದಬಂಧದ ವಿಶೇಷ ಕಾರ್ಯಕ್ರಮ ಸೋಮವಾರದ ವಿಶೇಷ ಪದಬಂಧದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485726206 ಸಂಖ್ಯೆಗೆ ಸಂದೇಶಗಳನ್ನ ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆಲ್ಲ ಸ್ನೇಹಿತರೆ, ಪದಬಂಧದ ಎರಡನೇ ಪ್ರಶ್ನೆ ಆಗಿತ್ತು ಕೃಷ್ಣನ ಕೊಳಲಿನ ಗಾನ ಅಂತ ಹೇಳಿಬಿಟ್ಟು ನಾಲ್ಕು ಅಕ್ಷರಗಳ ಪದ ಅಂತ ಹೇಳಿದ್ದೆ. ಯಾವುದದು ನಾಲ್ಕು ಅಕ್ಷರಗಳ ಪದ ನೋಡ್ತಾ ಹೋಗೋಣ ಅಲ್ವಾ. ಉತ್ತರಗಳು ಬಂದಿದೆ, ನಮ್ಮ ಕೇಳಿಕರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೇನೆ ತನುಜಾ ಮಾಧವನಗರ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ರೇಖಾ ಬೆಂಗಳೂರಿನಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಹಾಗೇನೆ ಸುಮಾ ವಿರೂಪಾಕ್ಷ ಮುರುಗಡಲೆ ನ್ಯಾಮತಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಬೆಂಗಳೂರಿನಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಶಿವಮೊಗ್ಗದಿಂದ ಪುಷ್ಪ ವಿನೋಬನಗರ, ಹಾಗೇನೆ

ಯಾವುದಿದು ಇವರು ಭದ್ರಾವತಿಯಿಂದ ಹತ್ರ ಕಳಿಸಿದ್ದಾರೆ. ಅಜಯ್ ನೇತ್ರ ಲಿಖಿತ್ ವೇದಾಂತ್ ಅಶ್ವಥ್ ನಗರ ಭದ್ರಾವತಿಯಿಂದ. ಓಕೆ, ಎಲ್ಲರಿಗೂ ಅವರು ಊರಲ್ಲಿ ಜಾತ್ರೆ ಆಗ್ತಿದೆಯಂತೆ, ಅಲ್ಲಿಗೆ ಬನ್ನಿ ಅಂತೇಳಿ ಆಹ್ವಾನ ಕೊಟ್ಟಿದ್ದಾರೆ. ಓಕೆ, ಜಾತ್ರೆಗೆ ಬರೋಣ. ಉತ್ತರ ಕಳಿಸಿದ್ದೀರಾ? ಉತ್ತರ ಕಳಿಸಿ ಅಲ್ವಾ ನಾವು ಕೇಳಿದ ಪ್ರಶ್ನೆಗೆ? ಓಕೆ ಸ್ನೇಹಿತರೆ, ಹಾಗಾದ್ರೆ ಉತ್ತರ ರವಿ ಪ್ರಕಾಶ್ ಎಸ್ ಚೆನ್ನೈ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಶಾಂತಾಚಾರ್ ಮಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ ಸುಮಾರು ವಿವರಣೆಯನ್ನ ಕಳಿಸ್ಬಿಟ್ಟಿದ್ದಾರೆ. ಕೃಷ್ಣನ ಕುಳಲಿನ ಗಾನ ಜಗತ್ತಿನ ಅತ್ಯಂತ ಮಧುರವಾದ ನಾದ ಅಲ್ವೇ ಮೇಡಮ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ, ಹಾಗೇನೆ ಶಿವಮೊಗ್ಗದಿಂದ ರೋಟ್ರಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ ದೀಪ ಸಂಜೀವ್ ಮುಂಡಗೋಡ್ನಿಂದ ಉತ್ತರ ಬಂದಿದ್ರೆ, ಹ್ಯಾಮಿಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಪ್ರೊಫೆಸರ್ ಶ್ರುತಿ ಕೀರ್ತಿ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ, ಉಡುಗಣಿ ಭಾಗ್ಯ ವಿಜಯಕುಮಾರ್ ಉತ್ತರ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಹಾಗೇನು ಟೈಪ್ ಮಾಡ್ತಾ ಇದ್ದಾರೆ ಉತ್ತರ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್ ಅಂತ ಅನ್ಕೊಂಡಿದ್ದೀನಿ ಉತ್ತರ ಅಂತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮುಡಲ ವಿಟ್ಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗ ಅನಂತ್ ಕುಮಾರ್ ಅವರು, ಆನಂದ್ ಕುಲಕರ್ಣಿ ಸುಲೇಪೇಟ್ನಿಂದ, ಜಯಶೀಲ ಸದಾಶಿವ್ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಶಿವಮೊಗ್ಗದಿಂದ, ರೇಣುಕಾ ಡಿ ಹಾಗೇನೆ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರ ಉತ್ತರ, ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರಿನಿಂದ, ಕೃಷ್ಣನ ಕೊಳಲಿನ ಗಾನ ಇದು ಉತ್ತರ ಅಂತ ಹೇಳಿ ಜಯಲಕ್ಷ್ಮಿ ಜನಪುರ ಭದ್ರಾವತಿಯಿಂದ ಕಳಿಸಿದ್ದಾರೆ. ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರದಿಂದ ಉತ್ತರ ಕಳಿಸಿದ್ರೆ, ಜ್ಯೋತಿ ರಾಜಶೇಖರ್ ಸಿದ್ದರಾಮನಗರ ಭದ್ರಾವತಿಯಿಂದ, ಕರಡೆರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ರಾಧಾ ನಿದಿಗೆಯಿಂದ, ಸಮೋಹಿನಿ ಮಹಾನಂದ ಎಷ್ಟೊಂದು ಉತ್ತರ ಕಳಿಸ್ಬಿಟ್ಟಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ, ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಸೌಳಂಗದಿಂದ ವಿಶ್ವಾಸರ ಉತ್ತರ, ಹಾಗೇನೆ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ರಾಯಭಾಗ ತಾಲೂಕು ಮುಗಳ್ಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರ ಉತ್ತರ, ಶಿವಮೊಗ್ಗದಿಂದ ಪುಷ್ಪ ಸುರೇಶ್ ಹಳ್ಳಿಯವರ ಉತ್ತರ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹುಬ್ಳಿಯಿಂದ, ನಾಗೇಂದ್ರ ಕುಂಟಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಮಂಜುಳಾ ಜನಾಪುರದಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪ್ಪ ಲೇಔಟ್ ಜನಾಪುರದಿಂದ, ಹಾಗೇನೆ ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ನಿರಂಜನ ಆರಾಧ್ಯ ರಶ್ಮಿ ಆರಾಧ್ಯ ಹೊಸ್ಕೆರೆಯಿಂದ, ಚೇತನ್ ಅವರ ಉತ್ತರ ಬಂದಿದೆ ನಾಗಮಂಗಲ ಮಂಡ್ಯದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹಾಗೇನೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ವೀಣಾ ಅವರು ರಾಷ್ಟ್ರೀಯ ಕಾರ್ಯಕ್ರಮ ಯಾರದ್ದು ಅಂತ ಗೊತ್ತಾಗ್ಲಿಲ್ಲ ಅಂತ ನಿನ್ನೆ ಕಾರ್ಯಕ್ರಮದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಚೇತನ್ ಹರ್ಷಿತ್ ಎಲ್ಲಿಂದ ಅಂತ ಗೊತ್ತಿಲ್ಲ. ಓಕೆ, ಜಯಪ್ಪ ಬಣಕಾರ್ ಕಿಶೋರ್ ಕುಮಾರ್ ಬಣಕಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಟೈಪ್ ಮಾಡ್ತಾ ಇದ್ದಾರೆ. ಓಕೆ, ಟೈಪ್ ಮಾಡ್ತಾರೆ, ಉತ್ತರ ಏನು ಅಂತ ನೋಡ್ಬೇಡ ಅಲ್ವಾ ಸ್ನೇಹಿತರೆ. ಕೊಳಲಿಗೆ ಮತ್ತೊಂದು ಹೆಸರನ್ನ ಹೇಳ್ತಾರೆ ಅಲ್ವಾ, ಅದರಿಂದ ಹೊರಹೊಮ್ಮುವಂತ ನಾದ ಏನಾಗಿರುತ್ತೆ? ಮೋನಿಕಾ ಹಾಸನದಿಂದ ಉತ್ತರ ಕಳಿಸಿದ್ದಾರೆ, ವೇಣುಗಾನ ಅಥವಾ ವೇಣುನಾದ ಅಂತ ಹೇಳ್ಬೋದು. ಉತ್ತರವನ್ನ ಸರಿಯಾಗಿ ಕಳಿಸಿದ್ದಾರೆ ನಮ್ಮೆಲ್ಲ ಕೇಳುಗರು. ವೇಣುನಾದ ಅಥವಾ ವೇಣುಗಾನ ಅಂತೇಳಿ ನಮ್ಮ ಮುರಳೀಧರ್ ಅವರು ಸಾಕಷ್ಟು ಉತ್ತರಗಳನ್ನ ಕೊಟ್ಬಿಟ್ಟಿದ್ದಾರೆ, ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಓಕೆ ಸ್ನೇಹಿತರೆ ಉತ್ತರವನ್ನ ಕಳಿಸಿದೆ. ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ಹಾಡನ್ನ ಕೇಳಿಸ್ತೀನಿ. ಹಾಡನ್ನ ಕೇಳ್ತಾರೆ, ಹಾಡಿನ ನಂತರ ನಿಮ್ಗೆ ಪ್ರಶ್ನೆ ಮೂಡಿ ಬರುತ್ತೆ. ಹಾಡನ್ನ ಆಲ್ಸೋದು ಕೂಡ ಒಳ್ಳೇದಲ್ವಾ?

ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್, ಮೀಡಿಯಂ 675 ಕಿಲೋಹರ್ಟ್ಸ್ ನಲ್ಲಿ ಹಾಡು ಮಾತಾಡೋ ಪದಬಂಧದ ವಿಶೇಷ ಕಾರ್ಯಕ್ರಮ. ಸೋಮವಾರ ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾ ಎನ್.

ಕಳೆದರೆ ಹಾಡು ಮಾತಾಡೋ ಕಾರ್ಯಕ್ರಮದ ಪದಬಂಧದ ವಿಶೇಷ ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ ಇದಾಗಿ ಬರ್ತಾ ಇದೆ. ಇದು ಕೂಡ ಸಂಗೀತ ಗಾನಕ್ಕೆ ಸೇರ್ಕೊಂಡಿದ್ದಂತ ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ. ಕೇವಲ ಉಪಕರಣಗಳ ಶಬ್ದ ಮಾತ್ರ ಕೇಳಿಸುತ್ತೆ, ಅದರಲ್ಲಿ ಯಾರು ಹಾಡಿರೋಂಥದ್ದು ಇರೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ನಾಲ್ಕು ಅಕ್ಷರಗಳ ಪದ ಇದು ಕೂಡ ಸಂಗೀತ ಉಪಕರಣಗಳು, ಅದರ ಒಂದು ಸಂಗೀತ ಕಾರ್ಯಕ್ರಮ. ಗೊತ್ತಾಯ್ತಲ್ವಾ ಏನಂತ? ಸಂಗೀತ ಕಚೇರಿ ಅಂತ ಹೇಳ್ತಾರೆ, ಅದಕ್ಕೆ ಮತ್ತೊಂದು ಪದನೂ ಉಪಯೋಗಿಸ್ತಾರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ, ಬರೀ ಉಪಕರಣಗಳ ಶಬ್ದ ಮಾತ್ರ ಇರುತ್ತೆ, ಅದರ ಒಂದು ಮಧುರವಾದ ಧ್ವನಿ ಅಂತಾನೆ ಹೇಳ್ಬೋದು. ಅದರಲ್ಲಿ ಬೇರೆ ಹಾಡುಗಾರರು ಯಾರು ಹಾಡಿರೋದಿಲ್ಲ. ಹಾಗಾಗಿ ಉಪಕರಣಗಳ ಸಂಗೀತ ಕಾರ್ಯಕ್ರಮ, ಅದು ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ. ನಾಲ್ಕು ಅಕ್ಷರಗಳ ಪದ ಯೋಚನೆ ಮಾಡಿ ಉತ್ತರ ಕೊಡಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದಾ? ನೋಡೋಣ, ಉತ್ತರಗಳು ಬಂದರೆ ಗೊತ್ತಾಗತ್ತೆ ನನಗೆ. ಓಕೆ, ಸಂಗೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾಯಿದೆ ಅಲ್ವಾ? ಉತ್ತರ ಕಳಿಸೋದಕ್ಕೆ 9481527206000. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆಯಾಗಿದೆ ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ. ನಾಲ್ಕು ಅಕ್ಷರಗಳ ಪದ, ಉತ್ತರಗಳು ಬರ್ತಾ ಹೋಗ್ಲಿ. 9481527206000. ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಸಮಯ ಆಗಿದೆ 10:41:42 ಆಗ್ಬಿಡ್ತು ಸ್ನೇಹಿತರೆ. ಉತ್ತರಗಳನ್ನ ಕಳಿಸ್ತಾ ಹೋಗಿ, ಹಾಡನ್ನ ಪ್ಲೇ ಮಾಡ್ತೀನಿ, ಮತ್ತೊಂದು ಹಾಡಿನ ನಂತರ ತಮ್ಮ ಉತ್ತರಗಳನ್ನ ನಾನು ನೋಡ್ತಾ ಹೋಗ್ತೇನೆ.

ಕೇಳಿದರೆ ಮತ್ತೊಮ್ಮೆ ಸ್ವಾಗತ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ ಕೇಳಿದೆ. ಪದಬಂಧದ ಮೂರನೇ ಪ್ರಶ್ನೆಯಾಗಿತ್ತು, ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ ನಾಲ್ಕು ಅಕ್ಷರಗಳ ಪದ ಅಂತ ಹೇಳಿದೆ. ನೋಡೋಣ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದೀರಾ ಅಂತೇಳಿ. ಉತ್ತರಗಳನ್ನ ನೋಡ್ತಾ ಇದ್ರೆ ನಮ್ಮೆಲ್ಲ ಕೇಳುಗರು ಒಟ್ಟಿಗೆ ಮಾತಾಡ್ಕೊಂಡು ಒಂದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ ಶಿವಮೊಗ್ಗದಿಂದ ಸುರೇಶ್ ಅವರು, ನಾಗೇಂದ್ರ ಕುಂಟಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕಿನಿಂದ, ಶಿವಮೊಗ್ಗದಿಂದ ಮುರಳೀಧರ್ ಹಾರ್ನಹಳ್ಳಿಯಿಂದ, ಚಂದ್ರಿಕಾ ಶೇಷಾಚಲ ಆಯನೂರಿನಿಂದ, ಸಾಹುಕಾರ್ ಶಾರದಮ್ಮ ಶ್ರೇಯಮಯ್ಯ ಅದ್ವಿತಾಮಯ್ಯ ಅಥರ್ವಮಯ್ಯ ಮೇದಿನಿ ಕೆಸುವಿನ ಮನೆ ಮತ್ತು ಶುಭ ಕುಂಬ್ಳೆ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್ ಶ್ರೀನಿವಾಸ್ ಖರೀದಿ ಸಿನಿಮನ ಶ್ರೀನಿವಾಸ್ ಖರೀದಿ ಗಾಂಧಿನಗರ ಭದ್ರಾವತಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ನಿದಿಗೆಯಿಂದ ರಾಧಾ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡಿನಿಂದ ದೀಪಾ ಸಂಜೀವ್ ಅವರ ಉತ್ತರ ಬಂದಿದೆ. ಸುಮಾ ವಿರೂಪಾಕ್ಷ ಹೊರಗಡಲೆ ನ್ಯಾಮತಿಯಿಂದ, ಪ್ರೊಫೆಸರ್ ಶ್ರುತಿ ಕೀರ್ತಿ ಶಿವಮೊಗ್ಗದಿಂದ, ಮಂಜುಳಾ ಜನಪುರದಿಂದ, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಚಂದನಾ ತರಳಬಾಳು ನಗರ ಚಿತ್ರದುರ್ಗದಿಂದ, ಇದನ್ನೇ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಉಮಾದೇವಿ, ಶಾಂತಾಚಾರ್ ಬಡಿಗೇರ್ ಹರಿಹರ ಕುಕನೂರು ತಾಲೂಕಿನಿಂದ, ವಾಸುಕಿ ವಿಜಯಲಕ್ಷ್ಮಿ ಚೇತನ್ ಹರ್ಷಿತಾ ಸಾಗರದಿಂದ, ಶಿವಮೊಗ್ಗದಿಂದ ಪುಷ್ಪ ಅವರು, ಅದನ್ನೇ ಹಿತಾರ್ ತಾಳೆನಗರ ಭದ್ರಾವತಿಯಿಂದ, ನ್ಯಾಮತಿಯಿಂದ ಜ್ಯೋತಿ ನೀನಾ ಸಂತೋಷ್, ಸಲ್ಮಾ ಟೀಚರ್ ತರೀಕೆರೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಿ ಸಾಗರದಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೋತನಗುಡಿ ಭದ್ರಾವತಿಯಿಂದ, ಗಗನ್ ಪಟೇಲ್ ನಾಗರತ್ನ ಪಟೇಲ್ ಮಂಜುನಾಥ್ ಪಟೇಲ್ ನ್ಯಾಮತಿ ತಾಲೂಕು ಕುರ್ವಾದಿಂದ ಉತ್ತರವನ್ನ ಕಳಿಸಿದ್ದಾರೆ. ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಉತ್ತರ, ರಾಯಭಾಗ ತಾಲೂಕು ಮಗಳಕೋಟ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ, ವರ್ಣಿಕಾ ಜೀವನ್ ಅರಳಿಹಳ್ಳಿ ಗೆಸ್ ಮೇಡಮ್ ಸರಿನೋ ತಪ್ಪೋ ಗೊತ್ತಿಲ್ಲ ಓಕೆ, ವೇದಾ ಶೆಟ್ಟಿ ಕಾಳ ಅವರ ಕುತ್ತಾಪುರದಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಮಲ್ಲೇಶಪ್ಪ ಸಿಎಂ ಚಿಕ್ಕಮಗಳೂರು ಕಡೂರು ತಾಲೂಕಿನಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಚೇತನ್ ಉತ್ತರ ಕೊಟ್ಟಿದ್ದಾರೆ ನಾಗಮಂಗಲದಿಂದ. ಪ್ರತಿ ಬಾರಿ ನಿಮ್ಮ ಉತ್ತರ ಅದರ ಜೊತೆಗೆ ನಿಮ್ಮ ಹೆಸರು ಹಾಗೂ ಊರಿನ ಹೆಸರನ್ನ ಕಳಿಸಿ. ಶುಭೋದಯ ಮೇಡಮ್, ತಿಂಡಿ ಆಯ್ತಾ? ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ, ತಿಂಡಿ ಎಲ್ಲ ಆಯ್ತು, ನೀವು ಉತ್ತರ ಕೊಟ್ಟಿದ್ದಕ್ಕೆ ಖುಷಿ ಆಯ್ತು ನಮ್ಗೆ. ಕರಡರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಜಯಪ್ಪ ಬಣಕಾರ್ ಕಿಶೋರ್ ಕುಮಾರ್ ಬಣಕಾರ್ ಗೋಪಾಲ ನ್ಯಾಮತಿ ಶಿವಮೊಗ್ಗದಿಂದ, ಎರಳ ನಾಯಕ ಚಿರತಗುಂಡು ಅಲ್ಲಿಂದ ಉತ್ತರವನ್ನ ಕಳಿಸಿದ್ದಾರೆ. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಡಲಗುಂದಿ ಜಗಳೂರು ತಾಲೂಕಿನಿಂದ, ರೇಖಾ ಕೊಟ್ರೇಶ್ ಹರಿಹರದಿಂದ, ರಾಘವ ಮಣಿಯಾನಿ ಶಕುಂತಲಹ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ, ವಿಶ್ವಾಸ ಅವರು ಸವಳಂಗದಿಂದ,

ಹೊಸಪೇಟ್ನಿಂದ ಆನಂದ್ ಕುಲಕರ್ಣಿ, ರೇಖಾ ಯಲಹಂಕದಿಂದ ಹಾಗೇನೆ ಸರೋಜ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ನಿರಂಜನ ಆರಾಧ್ಯ, ರಶ್ಮಿ ಆರಾಧ್ಯ ಹೊಸಕೆರೆಯಿಂದ, ಹಾಬಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದ, ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸೌಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕಿನಿಂದ ಇದೆ ಅಲ್ವಾ ಮೇಡಮ್ ಉತ್ತರ ಆರ್ಕೆಸ್ಟ್ರಾದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳ್ತಿದ್ದಾರೆ. ಮೂಡಲ ವಿಟ್ಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗ ಅನಂತ್ ಕುಮಾರ್ ಟೈಪ್ ಆಗ್ತಾ ಇದೆ ಎನ್ನುವ ಉತ್ತರಗಳು. ಓಕೆ, ಉತ್ತರ ಗೊತ್ತಾಗಿದೆಲ್ಲ ಸ್ನೇಹಿತರೆ, ಹೇಳ್ಬೇಕಾ? ಹೇಳಲೇಬೇಕಲ್ವಾ, ನಾನು ಪ್ರಶ್ನೆ ಕೇಳಿದ್ಮೇಲೆ ನಾನು ಉತ್ತರ ಹೇಳಲೇಬೇಕು. ಹಾಗಾಗಿ ಉತ್ತರ ಆಗಿತ್ತು ವಾದ್ಯಗೋಷ್ಠಿ ಅಂತ ಹೇಳಿ, ವಾದ್ಯಗೋಷ್ಠಿ ಅನ್ನೋದು ಉತ್ತರ ಆಗಿತ್ತು. ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ ಅಂತ ಕೇಳಿದೆ, ಅದಕ್ಕೆ ವಾದ್ಯಗೋಷ್ಠಿ ಅಂತ ಕೂಡ ಕರೀತಾರೆ. ವಾದ್ಯಗೋಷ್ಠಿ ಚೆನ್ನಾಗಿದ್ರೆ ಕಾರ್ಯಕ್ರಮನೂ ಕೂಡ ಚೆನ್ನಾಗಿರುತ್ತೆ. ಉತ್ತರ ಗೊತ್ತಾಯ್ತಲ್ಲ, ವಾದ್ಯಗೋಷ್ಠಿ ಅನ್ನೋದು ಉತ್ತರ ಆಗಿತ್ತು. ಪಕ್ಷಿಗಳ ಸಮೂಹ ಮಾಡಿದ ಮಧುರ ಧ್ವನಿ ಕಲರವ, ಕೃಷ್ಣನ ಕೊಳಲಿನ ಗಾನ ವೇಣುನಾದ ಅಥವಾ ವೇಣುಗಾನ, ಸಂಗೀತ ಉಪಕರಣಗಳ ಸಂಗೀತ ಕಾರ್ಯಕ್ರಮ, ವಾದ್ಯಗೋಷ್ಠಿ. ಮೂರು ಪ್ರಶ್ನೆಗಳಿಗೂ ಉತ್ತರ ಹೇಳಿದನಲ್ವಾ, ಉತ್ತರಗಳು ಗೊತ್ತಾಗಿದೆ. ಮತ್ತೊಂದು ಇನ್ನು ಟೈಪ್ ಮಾಡ್ತಾ ಇದ್ದಾರೆ ನಮ್ಮ ಕೇಳುಗರು, ಬಿ ಹೆಚ್ ಆಂಜನೇಯ ಓಲ್ಟೌನ್ ಹನುಮಂತನಗರ ಭದ್ರಾವತಿಯಿಂದ, ಪ್ರೋಗ್ರಾಮ್ ಆಲ್ ಪ್ರೋಗ್ರಾಮ್ ನೆಕ್ಸ್ಟ್ ಮೆಲೋಡಿ ಸೂಪರ್ ಅಂತ ಹಾಕ್ತಿದ್ದಾರೆ. ಓಕೆ, ಇನ್ನು ಟೈಪ್ ಆಗ್ತಾ ಇದೆ. ಶುಭ ಮುಂಜಾನೆ ಮೇಡಮ್, ನಂದಿ ತಾಲೂಕು ಕುರುವಾದಿಂದ ಮಂಜುನಾಥ್ ಪಟೇಲ್, ನಾಗರತ್ನ ಪಟೇಲ್, ಗಗನ್ ಪಟೇಲ್, ಚೈತನ್ಯ ಪಟೇಲ್ ಅವರ ಉತ್ತರ. ಓಕೆ ಸ್ನೇಹಿತರೆ, ಉತ್ತರಗಳನ್ನು ಕಳಿಸಿದ ತಮ್ಮೆಲ್ಲರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಕೇಳುಗರಿಗೂ, ಹಾಗೆಯೇ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸೋಕೆ ಆಗಿಲ್ಲ ಅಂಥೇಳಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ, ಕೆಲವೊಮ್ಮೆ ಆಗೋದಿಲ್ಲ, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಸಮಯ ಆಗಿದೆ 10:57:30. ಒಂದು ಹಾಡನ್ನು ಕೇಳಿಸ್ತೀನಿ, ಹಾಡನ್ನು ಕೇಳ್ತಾ ಕೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ ಅಲ್ವಾ. ಕಾರ್ಯಕ್ರಮದಲ್ಲಿ ಇದುವರೆಗೂ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ. ನೋಡಿ, ಕಾರ್ಯಕ್ರಮ ಮುಗಿಸ್ತೀನಿ ಅಂದ ಕೂಡಲೇ ಮತ್ತೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ. ಮೇಡಮ್, ಪದಬಂಧ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತೇಳಿ ಸರೋಜ ಜಯಶಂಕರ್ ಕಳಿಸಿದ್ರೆ, ರೂಪಾ KSRP ಪೊಲೀಸ್ ಕ್ವಾರ್ಟರ್ಸ್ನಿಂದ, ಹಾಡು ಮಾತಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ನೋಡಿ ಬಂತು, ಮೆದುಳಿಗೆ ಒಳ್ಳೆಯ ಕೆಲಸ ಸಿಕ್ತು, ಧನ್ಯವಾದ ಅಂತಂದರೆ ರೋಟ್ರಿಜ್ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್. ಮೇಡಮ್, ಹಾಡು ಮಾತಾಡು ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೋಡಿ ಬಂತು, ಜೊತೆಗೆ ಬಹಳ ಅದ್ಭುತವಾದ ಸುಂದರವಾದ ಗೀತೆಗಳು ನಾನಾಜನೆಯೂ ಆಯಿತು, ಜೊತೆಗೆ ನಿಮ್ಮ ಸುಂದರವಾದ ನಿರೂಪಣೆ ಕಾರ್ಯಕ್ರಮದ ಹೆಚ್ಚಿಸಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ತಪ್ಪಾಗಿತ್ತು ಉತ್ತರ, ಈಗ ಸರಿ ಕಳಿಸ್ತೀನಿ.

ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಅಲ್ವಾ? ಇನ್ನೇನು ಒಂದು ನಿಮಿಷ ಇದೆ ಅಷ್ಟೇನೆ. ಓಕೆ, ಒಂದು ಹಾಡನ್ನ, ಹಾಡಿನ ತುಣುಕನ್ನ ಕೇಳ್ತಾ ಕೇಳ್ತಾ ಕಾರ್ಯಕ್ರಮನ ಮುಗಿಸೋಣ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಜ್ಯೋತಿಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

ಮಕ್ಕಳಿಗೆ ಕಾರ್ಯಕ್ರಮ ಕೇಳಕ್ ಆಗ್ತಾ ಇಲ್ಲ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಶಾನ್ಭೋಗರ್ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಒಳಗೊಂದಿ ಹೂವಿನ ಹಡಗಲಿಯಿಂದ ಸಂದೇಶ ಕಳಿಸ್ಬಿಟ್ಟಿದ್ದಾರೆ. ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ನಾನು ಇಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ತಾವು ಜೊತೆಯಾಗಿ ಅಂತ ಹೇಳಲ್ವಾ. ಓಕೆ, ಹಾಡನ್ನ ಮುಂದುವರ್ಸೋಣ ಸ್ನೇಹಿತರೆ.

ಸೋಮವಾರದ ವಿಶೇಷ ಪದಬಂಧದ ಹಾಡು ಮಾತಾಡು ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಶ್ರೀಮತಿ ವಾಸಂತಿ ಶೆಣೈ ಅವರ ಸ್ವರದಲ್ಲಿ ಎಸ್ ಆರ್ ಇಕ್ಕುಂಡಿಯವರ ರಚನೆಯನ್ನು ಕುಹು ಕುಹು ಎಂದು ತೂಗುತ್ತಿಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ, ಯಾರು ಬೇಡುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 11:31. ಸೇವಾ ಮಾಹಿತಿ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಮೇ 18 ರಿಂದ ಮೇ 23 ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ನೀರಿನಂತೆ ನೀರನ್ನು ಹರಿಸಲಾಗುವುದು. ಆದ್ದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕೆ ಮಾಡುವುದು ಇತ್ಯಾದಿ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದ್ದು, ಈ ಅವಧಿಯಲ್ಲಿ ರೈತರು ನದಿ ದಂಡೆಯಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗಳಿಂದ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು ಬಿಆರ್ ಪ್ರಾಜೆಕ್ಟ್ ಭದ್ರಾ ಜಲಾಶಯ ಯೋಜನೆ ಕುಡಿಯುವ ನೀರಿನ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಅಧೀನದಲ್ಲಿರುವ ಬ್ರಹ್ಮವರದಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮೋ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಕೃಷಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ

ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 12/6/2026 ಅಭ್ಯರ್ಥಿಯ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ವೆಬ್ಸೈಟ್ ವಿಳಾಸ www.uahs.edu.in ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರವರಿಗೆ 250 ರೂಪಾಯಿಗಳ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಡಿಡಿಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ 577412 ಇಲ್ಲಿಗೆ ಜೂನ್ 12 ಒಳಗಾಗಿ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳಿಸುವುದು. ಸರ್ಕಾರದ ಆದೇಶದ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆ ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ, ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸುವುದು.

ಶಿಕಾರಿಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೂ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯವು 2.5 ಲಕ್ಷ ರೂಪಾಯಿಗಳು ಮೀರಿರಬಾರದು. ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ 25% ಸೀಟುಗಳನ್ನು ಕಾಯ್ದಿರಿಸಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಡಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ, 15 ಅಂಕಗಳ ಆರ್ಡಿ ಸಂಖ್ಯೆ ಹೊಂದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪ್ರಸ್ತುತ ವರ್ಷದ ಕಾಲೇಜು ಪ್ರವೇಶ ದಾಖಲಾತಿ ಸಂಖ್ಯೆ ಅಥವಾ ವಿಶ್ವವಿದ್ಯಾಲಯದ ನೋಂದಣಿ ಸಂಖ್ಯೆ, ಹಿಂದಿನ ವರ್ಷದ ಅಂಕಪಟ್ಟಿ ಹಾಗೂ ಒಟಿಪಿ ಪರಿಶೀಲನೆಗಾಗಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಅಗತ್ಯವಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ https://swd.karnataka.gov.in ಅಥವಾ https://swd.hmis.karnataka.gov.in ನಲ್ಲಿ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ಬೌದ್ಧಿಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದ್ದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಜುಲೈ 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿ ಮತ್ತು ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ 24x7 ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ಈಗ ಒಂದು ಭಾವಗೀತೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಹುಯಿಲಗೋಳ್ ನಾರಾಯಣರಾಯರ ರಚನೆ, ಹಾಡಿದ್ದಾರೆ ಅನುರಾಧ ಧಾರೇಶ್ವರ್.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ ಜನಪದ ಸಂಗೀತ ಕಾರ್ಯಕ್ರಮ ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದವರಿಂದ.
1: ನಮ್ಮಪ್ಪ ತಿಮ್ಮಪ್ಪ ತಿರುಮಲರಾಯ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಈ ಗೀತೆಗಳನ್ನ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದವರಿಂದ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮುಂದಿನ ಕಾರ್ಯಕ್ರಮ ಆರೋಗ್ಯ ಅಡುಗೆ.
1: ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ
2: ಅಡುಗೆ ಆರೋಗ್ಯ. ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯೊಂದೇ ಅಮೃತ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪು ಮತ್ತೆ ಹಸಿ ಬಟಾಣಿಯನ್ನ ಬಳಸಿ ಹಬೆ ವಡೆ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಹಬೆ ವಡೆಯನ್ನ ನಾವು ಬೇರೆ ಬೇರೆ ಸಾಮಗ್ರಿಗಳನ್ನ ಬಳಸಿ ಬೇರೆ ಬೇರೆ ತರಕಾರಿಗಳನ್ನ ಬಳಸಿ ಮಾಡಿರ್ತೀವಿ, ಆದ್ರೆ ನಾನಿವತ್ತು ಅತ್ಯಂತ ಆರೋಗ್ಯಕರವಾದ ಮೆಂತೆ ಸೊಪ್ಪು ಮತ್ತೆ ಹಸಿ ಬಟಾಣಿಯನ್ನ ಬಳಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಏನು ವಾರಗಳಲ್ಲಿ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ರಜೆ ಇರೋದ್ರಿಂದ ಅವರಿಗೆ ಇಷ್ಟವಾಗುವಂತಹ ಸಂಜೆ ಸ್ನಾಕ್ಸಿಗಿರಬಹುದು ಅಥವಾ ಬೆಳಗ್ಗೆ ತಿಂಡಿಗೆ ಇರಬಹುದು, ಈಗೆಲ್ಲೋ ಒನ್ ಡೇ ಟ್ರಿಪ್ ಹೋಗ್ತೀವಿ, ಇಲ್ಲೇ ಎಲ್ಲೋ ಪಿಕ್ನಿಕ್ ಹೋಗ್ತೀವಿ, ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಆಗುವಂತಹ ಒಂದು ಖಾದ್ಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಇದು ಗುಜರಾತಿನಲ್ಲಿ ಅತ್ಯಂತ ಪ್ರಚಲಿತವಾದಂತಹ ಖಾದ್ಯ. ಮೆಂತ್ಯ ಸೊಪ್ಪು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಇದು ಕೆಮ್ಮು ಮತ್ತೆ ಚರ್ಮದ ಸಮಸ್ಯೆಯನ್ನ ನಿವಾರಿಸುತ್ತೆ, ಕಿಡ್ನಿ ಸಮಸ್ಯೆ ಮತ್ತೆ ಊತವನ್ನ ಕಡಿಮೆ ಮಾಡುತ್ತೆ. ಮೆಂತ್ಯ ಸೊಪ್ಪನ್ನ ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಏರಿಕೆಯಾಗುತ್ತೆ. ಇದರಲ್ಲಿ ಇನ್ಸುಲಿನ್ ಅಂಶ ಹೆಚ್ಚಾಗಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಿ ಅದು ನಮಗ್ ಗೊತ್ತಾಗುತ್ತೆ. ನಾವು ಮೆಂತ್ಯ ಸೊಪ್ಪನ್ನ ನಿಯಮಿತವಾಗಿ ಶುಗರ್ ಇರೋದು ಬಳಸ್ತಾ ಬಂದ್ವಿ ಅಂದ್ರೆ ಯಾವ ರೀತಿ ನಮ್ಮಲ್ಲಿ ಶುಗರ್ ಕಡಿಮೆ ಆಗಿದೆ ಅನ್ನೋದು ನಿಮ್ಮ ಅನುಭವಕ್ಕೆನೆ ಬರುತ್ತೆ. ಮತ್ತೆ ಇದ್ರ ಜೊತೆಗೆ ನಾವು ಹಸಿ ಬಟಾಣಿಯನ್ನ ಬಳಸ್ತಾ ಇದ್ದೀವಿ, ಅದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದನ್ನ ನಿಯಮಿತವಾಗಿ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಇದರಲ್ಲಿ ಫೈಟೋ ಅಲೆಕ್ಸಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಅಂಶ ಹೊಟ್ಟೆಯ ಮತ್ತೆ ಕರುಳಿನ ಆರೋಗ್ಯವನ್ನ ಕಾಪಾಡುತ್ತೆ. ಪುರುಷರಲ್ಲಿ ಕಾಡುವ ವೀರ್ಯಾಣುಗಳ ಸಂಖ್ಯೆಯ ಕೊರತೆಯನ್ನ ನೀಗಿಸೋದಲ್ಲದೆ ವೀರ್ಯಾಣುಗಳ ಗುಣಮಟ್ಟವನ್ನ ಸಹ ಹೆಚ್ಚಿಸುತ್ತೆ. ಮತ್ತೆ ಮರೆಗುಳಿತನ ಎದುರಿಸುತ್ತಿರುವವರಿಗೆ ಈ ಹಸಿ ಬಟಾಣಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇಂತಹ ಆರೋಗ್ಯಕರವಾದ ಸಾಮಗ್ರಿಗಳನ್ನ ತರಕಾರಿಗಳನ್ನ ಬಳಸಿಕೊಂಡು ಹಬೆ ವಡೆ ಎಣ್ಣೆಲೇನ್ ನಾವು ಗೋಲಿಸೋದಿಲ್ಲ, ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು 2 ಕಟ್ಟು ಮೆಂತ್ಯ ಸೊಪ್ಪು, ಹಸಿ ಬಟಾಣಿ 1/4 ಅಥವಾ 3/4 ಕಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಚಮಚ, 1/2 ಬಟ್ಟಲಷ್ಟು ಕಡಲೆ ಹಿಟ್ಟು, 2 ಬಟ್ಟಲಿನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚೆ ತುಪ್ಪ, 1.5 ಟೇಬಲ್ ಸ್ಪೂನ್ ಸ್ವಲ್ಪ ಜಾಸ್ತಿ ಇರಲಿ ಬಿಳಿ ಎಳ್ಳು, 2 ಚಮಚ ನಿಂಬೆ ರಸ ಹಾಗೂ 1 ಚಮಚ ಹಸಿ ಮೆಣಸಿನಕಾಯಿ ಪೇಸ್ಟ್. ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊಳ್ಳಿ. ಹಸಿ ಬಟಾಣಿಯನ್ನ ಬೇಯಿಸಿ ತರಿ ತರಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲಿ ಮ್ಯಾಶ್ ಮಾಡೋದು ತಡ ಆಗುತ್ತೆ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿ 1 ರೌಂಡ್ ತಿರುಗಿಸಿದ್ರೆ ಸಾಕು, ತರಿ ತರಿ ಆಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿದಂತಹ ಮೆಂತ್ಯ ಸೊಪ್ಪು, ತರಿ ತರಿಯಾಗಿರುವಂತಹ ಬಟಾಣಿ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಹಸಿ ಮೆಣಸಿನಕಾಯಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಿಡ್ಸೋದೇ ಇಲ್ಲ, ಯಾಕಂದ್ರೆ ಮೆಂತ್ಯ ಸೊಪ್ಪಲ್ಲೂ ನೀರಿನಂಶ ಇರುತ್ತೆ, ಬಟಾಣಿನಲ್ಲೂ ನೀರಿನಂಶ ಇರುತ್ತೆ, ಹಾಗಾಗಿ ನಮಗೆ ನೀರು ಬೇಕಾಗೋದೇ ಇಲ್ಲ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಂಗೆ ಮಿಕ್ಸ್ ಮಾಡದೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಬೇಕು ಅಂದ್ರೆ ಕೈಯಲ್ಲಿ ಒಂಚೂರ್ ಚೂರು ನೀರು ಚುಮಕಿಸ್ಕೋಬಹುದು ಅಷ್ಟೇ. ಈ ಮಿಶ್ರಣವನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ವಡೆ ಶೇಪ್ ಅಲ್ಲಿ ಬೇಕಾರ ಮಾಡ್ಕೊಳ್ಳಿ, ಇಲ್ಲ ಮಕ್ಕಳಿಗೆ ಇಷ್ಟ ಆಗ್ಬೇಕು ಅಂತಂದ್ರೆ ನಗೆಟ್ಸ್ ಬರುತ್ತಲ್ಲ ಆ ನಗೆಟ್ಸ್ ಶೇಪ್ ಅಲ್ಲಿ ಬೇಕಾದ್ರೂ ಮಾಡಿಟ್ಕೊಳ್ಳಿ. ಈಗ ಒಂದು ಅಗಲವಾದ ಬಾಂಡ್ಲೆಗೆ ತುಪ್ಪ ಹಾಕ್ಬಿಟ್ಟು ಬಿಳಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಳ್ಳಿ. ಘಮ್ ಅಂತ ವಾಸನೆ ಬಂದ್ಮೇಲೆ ಆಫ್ ಮಾಡ್ಬಿಟ್ಟು ಆ ಬಿಳಿ ಎಳ್ಳಿನೊಳಗೆ ಈ ವಡೆಯನ್ನ ಕ್ಲೀನ್ ಆಗಿ ಅದ್ಬಿಡಿ. ಅದ್ದಿದ್ರೆ ಕ್ಲೀನ್ ಆಗಿ ಮೇಲೆ ಅಂಟ್ಕೊಳ್ಳುತ್ತೆ. ನಂತರ ಬಿಳಿ ಎಳ್ಳಿನಲ್ಲಿ ಅದ್ದಿ ತೆಗೆದ ವಡೆಯನ್ನ ಒಂದು ಇಡ್ಲಿ ಪಾತ್ರೆಯಲ್ಲಾದ್ರೂ ಬೇಯಿಸಬಹುದು, ಇಲ್ಲ ಅಂತಂದ್ರೆ

0: ಇತ್ತು ಅಂತ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 MHz ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಅಂಕೋಲ ಪೋಸ್ಟ್ ಇನ್ನೊಂದು ಬೇಲಿಕೇರಿ ಪೋಸ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ಎಫ್ಐಆರ್ ಮಾಡಿದ್ದೇವೆ. ಆ ಎರಡೂ ಪೋಸ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದೆ. ಅಂಕೋಲಂತೂ ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರೆ ನಮ್ಮ ಬಹಳ ಜನ ಕೇಳ್ತಾರೆ ಫ್ಯಾಕ್ಟ್ರಿ ಕೊಡುದಿಲ್ಲ ಅಂತ ಅದು ಬಂದವೆ. ಇದು ಸಹಿತ ಅಂಕೋಲಾದಾಗ ಈ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ ನೋಡಿರ್ತಾವೆ, ಎಲ್ಲಿ ಪೋರ್ಟ್ ಇರ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವಂತದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆ ಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ

ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಗೆ ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಆತ್ಮ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತ ಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹ ಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮಾ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೇ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982ರಲ್ಲಿ ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವಿನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17ರಂದು ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರೂ ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KVZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಓನಕ್ರ ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂಗ ಶಿವರಾಯರ ಪರಿಚಯವಾಗುವುದು. ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾ ಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕ್ರವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992ರಲ್ಲಿ ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಪೂರ್ಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956ರ ಫೆಬ್ರವರಿ 2ರಂದು ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ, ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರೆಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದ ನಿರಂಜನ್ ಮತ್ತು ಅನುಪಮ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿ ಅವರಿಂದ ಮಾಡಿಸಿಕೊಂಡ ಅನುಪಮ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ.

ಅನುಪಮ್ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ ಒಂದು ತಿಂಗಳಾಗುವ ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮ ಅವರ ಕೃತಿಗಳು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, ನೂರೆಂಟು ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಅಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನೂರಾರು ಸಮಸ್ಯೆ ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆ ಆದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದ ಅವರು ಕೇಳಿದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮಾ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನು ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ.

ನರಕಯ್ಯ ಆತನೆಯಂತ ಹರಿಯಸೇನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶ್ವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮಾ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮಾ ಅವರು ಅವಿರತವಾಗಿ ಓದು ಬರಹದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯೆಟ್ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮಾ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮಾ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಹಾ ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ, ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3ನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ, ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು, ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ, ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ ಜನ ವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮ ಅವರ ಸ್ನೇಹ ಬೆಸುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರಿಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ
ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ

0: ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೆ ಏನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ಯ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆ ಆದದ್ದು ಅನುಪಮ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ ಎಂಎ ಮುಗಿ ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಡುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸಲೆ. ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ BR ಲಕ್ಷ್ಮಣರಾವ್ ಅವರು, ಧ್ವನಿ PA ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

0: ಇರ್ತದೆ.
1: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ.

ಕೆಳಗಡೆ ನಮ್ಮಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಜಲಜೀವನ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ.

ಈ ಮಧ್ಯಾಹ್ನ 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ.

ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ಬಳಕೆ ಕುರಿತು ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಹೊನ್ನಪ್ಪ ಎಚ್ಎಂ ಇವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಬಳಿಕ ಕೃಷಿ ಒಳಸುರಿಗಳು, ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಈ ರಾತ್ರಿ 9:30 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಮತ್ತು ತಂಡದವರಿಂದ ನಾದಸ್ವರ ವಾದನ ಕೇಳಲಿದ್ದೀರಿ. ಈ ರಾತ್ರಿ 10 ಗಂಟೆಗೆ ಕನ್ನಡ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಬ್ಯಾಂಗ್ಳೂರ್ ಡಾಟ್ ಎನ್ಐಸಿ ಡಾಟ್ ಇನ್ ಅಂತ ನಮ್ಮ ವೆಬ್ಸೈಟ್. ಆ ವೆಬ್ಸೈಟ್ ಅಲ್ಲಿ ಕೂಡ ಬಹಳಷ್ಟು ಮಾಹಿತಿಗಳನ್ನ ಹಾಕಿರ್ತೀವಿ. ಸೊ ಅದನ್ನು ನೋಡಿ ತಿಳ್ಕೊಳ್ಳಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಶಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನ ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಶನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ನಮಸ್ಕಾರ.
4: ನಮಸ್ಕಾರ.
3: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
4: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನಿಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರು ಕಡಿಮೆ ಆಗದಿರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತ ನೋವು ಇರ್ಬೋದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ
3: ಇರುವಂತಹ
4: ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
3: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
4: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್
3: ರೇಡಿಯೇಷನ್
4: ಹೌದು ಅದ್ರ ಗಮನ ಅಷ್ಟೇ ಇರುತ್ತೆ, ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
3: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
4: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರುವ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ ನೋವು ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದ ಆಗಿರ್ಬೋದು,

0: ಅಥವಾ ಸಿಸ್ಟಮ್ ವರ್ಕ್ ಇದೆ, ಕಂಪ್ಯೂಟರ್ ವರ್ಕ್ ಇಂದಾಗಿ ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಶಿಯಲ್ ಅಥವಾ ಸ್ಕೆಲಿಟಲ್ ಪೇನ್,
1: ಅದರಿಂದ
0: ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ ಒನ್ ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಗಳಿಂದ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರು ರಿಲೇಟೆಡ್ ಪೇನ್, ತುಂಬಾ ಪೇಷಂಟ್ಸ್ ನರಗಳಿಗೆ ಡ್ಯಾಮೇಜ್ ಆಗೋ ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೇವೆ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೇವೆ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
0: ಅಂದ್ರೆ, ಅದೇ ಎರಡು ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್. ಒಂದು ಇನ್ನೊಂದ್ ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಾಗ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು. ಇನ್ನೊಂದು ನ್ಯೂರೋಪತಿಕ್ ಪೇನ್, ನರಗಳಿಂದಾಗಿ ಬರುವಂತಹ ಪೇನ್. ಸೊ ಇದು ಎರಡು ತರದ ಪೇನ್ ಗಳನ್ನ
1: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ, ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
1: ಮೂಲ
0: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸೈಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್, ಪೈರಿಫಾರ್ಮಿ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ, ಸೊ ಅದರಿಂದ ಬರುವಂತಹ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ಸತಿ ಟೇಲ್ ಬೋನ್ ಪೇನ್, ಅದು ಕೂಡ ಸೈಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್ ಅಂದ್ರೆ ಪೇಷಂಟ್ ಗೆ ಹೇಗೆ ಶುರುವಾಯಿತು ವಿವರವಾಗಿ, ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ 0 ದಿಂದ 10 ಸ್ಕೋರ್ ಇರುತ್ತೆ. ಸೊ 0 to 3 ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ 3 to 5 ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. 5 ಮತ್ತೆ above ಅಂದ್ರೆ 5 to 7 ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. 7 and above ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವ್ರಿಗೆ ಏನಂದ್ರೆ 1 ರೂಪಾಯಿಯಲ್ಲಿ ಎಷ್ಟು ಭಾಗ ಪೇನ್ ಇದೆ, 50 ಪೈಸೆ ಪೇನ್ ಇದೆಯಾ, ಅಥವಾ 3/4 ಭಾಗ ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 14 ಎಷ್ಟು ನೋವು ಇದೆ, 1/2 ಭಾಗ ನೋವು ಇದೆ, ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಅಂದ್ರೆ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲೇ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು ಅಥವಾ ಗೊತ್ತಿರುವ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 ಇಯರ್ಸ್ ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅಷ್ಟೊಂದು ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲಿ ಒಂದ್ 300-400 ಜನ ಇದೀವಿ ಅಷ್ಟೇ, ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ. ಇನ್ನೊಂದು ಒಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೆ ನೋವು ಇದೆ. ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು ಅಥವಾ ಇನ್ನೊಂದು ಏನಂದ್ರೆ ಏನ್

0: ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ ಗೆ ಸುಮ್ನೆ ತೋರಿಸ್ತಾ
1: ಹೋಗ್ತಾರೆ,
0: ಗುರುತಿಸಕ್ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
0: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ ತುಂಬಾ ಸತಿ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರಿಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್, ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯೋಆರ್ಥ್ರೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-2-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್ ಫರ್ದರ್ ಡ್ಯಾಮೇಜ್ ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನ ಕೊಟ್ಟು ಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದ್ರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
0: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ, ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದನೇ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲೊಂದು ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನೋ ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರ್ಬೋದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
1: ಈ ಎಲ್ಲಾ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
0: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ, ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಸೊ ಎಲ್ಲಾನು ಒಂದು 2-3 ಅವರ್ಸ್ ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನ ನಿವಾರಣೆ ಮಾಡಕ್ಕಾಗ್ಲಿಲ್ಲ, ಯಾರು ಕಂಡಿಡಿಯಕ್ಕಾಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲೇ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು?
0: ಅಂದ್ರೆ ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ, ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೆ ಇರ್ತಾರೆ, ಸೊ ಅದರಿಂದಾಗಿ ನಿದ್ದೆ ಮಾಡದೆ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೇನಂದ್ರೆ
1: ಮಾನಸಿಕ,
0: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ. ಅಂದ್ರೆ ಒಂದು ಕಂಡೀಷನ್ ಲೈಕ್ ಟ್ರೈಜನಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡ್ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ, ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕೂಗ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವು ಇದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ, ಹೊರಗಡೆ
1: ಏನಾದ್ರೂ
0: ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಿನಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವ್ರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳ್ಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಶಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಇವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ
1: ಆಗದೆ,
0: ಕ್ವಾಲಿಟಿ ಆಫ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
0: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವು ರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡಲಿಕ್ಕೋಸ್ಕರ?
0: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್, ಯಾಕಂದ್ರೆ ಅವರಿಗೆ
1: ಆಲ್ರೆಡಿ
0: ಡಿಪ್ರೆಸ್ಡ್ ಹಿಂಗಾಗಿರುತ್ತೆ. ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗೋಗಿರುತ್ತೆ, ಅವ್ರಿಗೂ ಸಾಕಾಗೋಗಿರುತ್ತೆ.

0: ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಅವರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮಗ ಅಂದ್ರೆ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ಗೆ ಬಂದ್ರೆ ಅವರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ. ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ ಎರಡು ಮೂರು ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದ್ರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ದು ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನು ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ ಎಪಿಡ್ಯೂರಲ್ ಅನಾಲ್ಜಿಸಿಯ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಿಷ್ಟು
0: ಮಾತಾಡಿ. ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಅದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ಸ್ ಮೊದ್ಲಿಂದನೇ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್. ಗೈನಕಾಲಜಿಸ್ಟ್ ಜೊತೆಗೆ ಹಿರಿಯ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದಾನೆ
1: ಮುಂಚಿತವಾಗಿ
0: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದ್ ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ಅವರು ರಿಲೇಟಿವ್ಸ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ. ನಾವು ಪ್ರೀ ಅನಿಸ್ತೇಷಿಯ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ್ಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೇ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡಬಹುದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡಬಹುದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳು ಇರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಿಸ್ತೇಷ್ಯ ಕೊಟ್ಬಿಟ್ಟೇ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆನೆ
0: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ. ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ ಮುಂಚೆನೆ, ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಅವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವ್ ಒಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ. ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವ್ರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನು ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸೇರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ. ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸೇರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನು ಆಗಲ್ಲ. ಹಂಗೂ ಏನಾದ್ರೂ ಸಿಸೇರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಿಸ್ತೇಷ್ಯ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೇ ನಾವು ಇದರಲ್ಲೇ ಮಾಡಬಹುದು. ಇವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸೇರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದಾನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು, ಏನೋ ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದಿನೇ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ಡೇ ವರೆಗೆ ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸೇರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸೇರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
0: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆಯಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ, ಕೊಟ್ಬಿಡಿ, ಅದನ್ನ ನೋಡಿದೀವಿ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ
0: ಅವಶ್ಯಕತೆ
1: ಡಿಸ್ಚಾರ್ಜ್ ಆದಾಗ ಆ ಕೆಥೆಟರ್
0: ಅಥವಾ ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್ ಕೆಥೆಟರ್ ತೆಗಿತೀವಿ ಅಂದ್ರೆ ಮಾಮೂಲಿಗೆ ನೆಕ್ಸ್ಟ್ ದಿನವೇ ಡಿಸ್ಚಾರ್ಜ್ ಆಗ್ತಾರೆ ಸೊ ಅವಾಗ ನೆಕ್ಸ್ಟ್ ದಿನವೇ ತೆಗೆದು ಬಿಡ್ತೇವೆ ಸರ್ ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಲೇಪಿಡಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ ಪ್ರೆಗ್ನೆನ್ಸಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್ ಅದು ಮೇನ್ಲಿ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗ ಆಗುತ್ತೆ ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವು ಆತರ ಅನಸ್ತೀಶ ಕೊಡ್ತಾನೆ ಇರ್ತೀವಿ ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ ಮೇನ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ಅಧಿಕ ಅವರೇ ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗ್ಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ ನೋವಾಯ್ತು ನಿಮ್ಮ ಹತ್ರ ತೋರಿಸಿದ್ವಿ ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವ್ ಎಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ 40% ನಮ್ದು 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಈಗ ಬ್ಯಾಕ್ ಪೇನ್ ಗೆ ಇರ್ಬೋದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು ಬಗ್ಗೋದು ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರು ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್ ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ ಮಿಸ್ ಮಾಡ್ತಾರೆ ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತು ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತು ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ. ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗೆದಿಲ್ಲ. ಪೆಥಾಲಜಿ ಹಾಗೆ ಇದೆ, ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ ಅಥವಾ ಈಗ ಇತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರು ಕೂಡ ರೆಗ್ಯುಲರ್ ಅವರು ಸ್ಟ್ರೆಚಸ್ ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ. ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅದೇ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆತರ ಪ್ರೊಸೀಜರ್ಗಳನ್ನ ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನ್ ಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ, ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ
1: ಕಂಟ್ರೋಲ್ಡ್
0: ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ ಅಥವಾ ಆಗೋದಿಲ್ಲ ಅಥವಾ ಮಸಲ್ಗೆ ಏನೇನಾದ್ರೂ ಇನ್ ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ ಯೋಗ ಮಾಡಬಾರ್ದು ಆತರ. ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಗಾದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೇ. ಯಾವುದನ್ನಾದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್ ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲರ್ ಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ ಅಂತ ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡಿದೆ ಅದಕ್ಕೆ ಬಂದಿರಬಹುದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವರಿವರಿಗೆ ತೋರಿಸ್ಬಿಟ್ಟು ಅಂದ್ರೆ ಡಾಕ್ಟರ್ಸ್ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಹತ್ರ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್ ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ಮಾನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ಸತಿ ಅದು ದೀರ್ಘಕಾಲೀನ ನೋವಾಗಿರುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದ ಆಗೋ ಪ್ರಾಬ್ಲಮ್ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ನಾವು
0: ಅದನ್ನ ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಆದಷ್ಟು ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್ ಕಡಿಮೆ
0: ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್ ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ಬಹಳ ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು

0: ಎನ್ ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
3: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನ ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗುತ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತೆ ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಹೋದ್ರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ, ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ, ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ, ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತೆ ಜಲಜೀವನ್ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ್ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲಾ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಜಲಜೀವನ್ ಮಿಷನ್ 4,432 ಹಳ್ಳಿಗಳು ಮತ್ತು 543 ಪಂಚಾಯಿತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು

0: ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲಾ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲಾ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದನ್ನು ಮನಗಾಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆ ಆಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 2024 ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟೀಯ ಜಲಜೀವನ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಯು ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಸನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಸನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್

0: ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡೀರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು

0: ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಪ್ರಸಾರದಲ್ಲಿ ನಾನು ನಿಮ್ಮೊಟ್ಟಿಗೆ ಮಂಗೋಟೆ ಕೆ ಶಿವಕುಮಾರ್. ಆತ್ಮೀಯ ಕೇಳುಗರೆ, ಈಗ ನೇರ ಫೋನಿನ ಕಾರ್ಯಕ್ರಮ. ಇವತ್ತು ನಿಮ್ಮ ಇಷ್ಟದ ಭಾವಗೀತೆಗಳನ್ನು ನೀವು ಹಾಡಬಹುದು. ಕರೆ ಮಾಡಿ, ದೂರವಾಣಿ ಸಂಖ್ಯೆ 0828220074. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಭಾವಗೀತೆಯನ್ನು ಹಾಡಿ. ಹಲೋ ಹಲೋ, ಕರೆ ಯಾಕೋ ಕಟ್ಟಾಯ್ತು ಅನಿಸ್ತಾ ಇದೆ. ಗಮನಿಸಿ, ನೇರ ಫೋನಿನ ಕಾರ್ಯಕ್ರಮ. ಇವತ್ತು ನಿಮ್ಮ ಇಷ್ಟದ ಭಾವಗೀತೆಯನ್ನು ನೀವು ಕರೆ ಮಾಡಿ ಹಾಡಬಹುದು. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ಕಾರ ಮಂಜುನಾಥ್ ಸರ್, ಹೇಗಿದ್ದೀರಿ? ಆರಾಮಿದ್ದೀನಿ. ಈಗ ಕೇಳಿದ್ರ? ಏನ್ ಹೇಳಿ?
2: ಭಕ್ತಿಗೀತೆ ನಮ್ಮ ಇಷ್ಟದ್ದು.
1: ಇಲ್ಲ ಸರ್, ಭಾವಗೀತೆ.
2: ಭಾವಗೀತೆನಾ? ಸರಿ ಸರ್, ಸರ್.
1: ನಿಮ್ಮ ಇಷ್ಟದ ಭಾವಗೀತೆ.
2: ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
1: ಧನ್ಯವಾದ ಸರ್. ಧನ್ಯವಾದ ಸರ್. ಮುಂದಿನ ಕರೆಗೆ ಹೋಗ್ಬೋದಾ?
2: ಓ ಸರ್,
1: ಓಕೆ, ಥ್ಯಾಂಕ್ ಯು. ಕೇಳುಗರೆ, ಕರೆ ಮಾಡಿ ನಿಮ್ಮ ಇಷ್ಟದ ಭಾವಗೀತೆಗಳನ್ನು ಹಾಡಿ. ಹಲೋ
3: ಹಲೋ
1: ಹಲೋ,
3: ನಮಸ್ತೆ.
1: ನಮಸ್ಕಾರ, ಮೇಘಾನಂದ.
3: ಹೌದು ಸರ್, ಹೌದು.
1: ಓಕೆ, ನಿಮ್ಮ ಇಷ್ಟದ ಭಾವಗೀತೆ ಹಾಡೋದಕ್ಕೆ ಇವತ್ತು ಅವಕಾಶ.
3: ಸರ್, ಆಯ್ತು. ಶಾನುಭೋಗರ ಮಗಳು ತಾಯಿ ಇಲ್ಲದ ಉಡಗಿ, ಅನ್ನದಂತ ಉಡಗಿ ಊರಿಗೆಲ್ಲ. ಬಲುಜಾಣೆ ತುಂಬೀರೆ ಸರು ಸೀತಾದೇವಿ, 16 ತುಂಬಿಯರು ಮದುವಿಗಿಲ್ಲ. ಶಾನುಭೋಗರ ಮಗಳು ತಾಯಿ ಇಲ್ಲದ ಉಡಗಿ, ಅನ್ನದಂತ ಉಡಗಿ ಎಲ್ಲ. ಸರ್ ಸರ್, ಮುಂದೆ ಬರಲ್ಲ.
1: ಯಾಕೆ ಬರಲ್ಲ ಸರ್? ಮುಂದೆ
3: ಬರುತ್ತೆ ಸರ್, ಯಾಕೋ ಸ್ವಲ್ಪ ಗಾಬರಿ ಗಾಬರಿ.
1: ಏನಕ್ಕೆ ಗಾಬರಿ ಅಂತ ನಿಂಗೆ ಅರ್ಥ ಆಗಲ್ಲ.
3: ಬರುತ್ತೆ ಸರ್, ತಗೊಳ್ಳಿ
1: ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಹೋಗೋಣ ಮೇಘಾನಂದ್ ಅವರೇ. ಆತ್ಮೀಯ ಕೇಳುಗರೆ, ಕರೆ ಮಾಡಿ ನಿಮ್ಮ ಇಷ್ಟದ ಭಾವಗೀತೆಗಳನ್ನು ಹಾಡಿ. ಹಲೋ
4: ಹಲೋ,
1: ರಾಜು ಸರ್.
4: ಕೇಶವ್ ಲೈರುತ್ತ ಭದ್ರಾವತಿಯಿಂದ ಸರ್.
1: ಕೇಶವ್ ಸರ್, ಯಾವ ಹಾಡು ಹೇಳ್ತೀರಿ ಭಾವಗೀತೆ?
4: ಚಂದ್ರಶೇಖರ್ ಕಂಬಾರ ಅವ್ರದ್ದು. ಅಗಲಿ ಅಗಲಿ ಹೀರಲಾರೇನು, ಮರೆತು ಹೀರಲಾರೇನು, ನಿನ್ನ ಒಲಿದವನೇ ನಲಿದವನೇ, ಹೃದಯವನೇ ಗೆಲಿದವ. ಗಾತಿಯಾಗುವೇನು ನಾನ ಮದನ, ಮರೆತಿರಲಾರೆ ನಿನ್ನ ಮದನ.

0: ಬೇಸಿ ಜಾತಿಯಾಗುವೆನು ನಾನ ಮದನ ಮರೆತಿರಲಾರೆ ನಿನ್ನ ಹಗಲಿ ಇರಲಾರೇನು ಮರೆತು ಇರಲಾರೇನು ನಿನ್ನ.
1: ಥ್ಯಾಂಕ್ ಯು ಸರ್, ಒಳ್ಳೆ ಭಾವಗೀತೆ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು
1: ಸ್ನೇಹಿತರೆ. ಮತ್ತೆ ಯಾವ ಭಾವಗೀತೆಗಳನ್ನ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ನೂನ್ ಸರ್. ಮೈರ್ ಕೊಟ್ಟಿವ್ರ?
2: ಹೌದು ಸರ್.
1: ಹಾ ಹೇಳಿ ಸರ್, ಯಾವ್ದು ನೆನ್ಪು ಮಾಡ್ಕೊಡ್ರಿ ಭಾವಗೀತೆ?
2: ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು.
1: ಓಕೆ.

0: ಆರದಿರಲಿ ಬೆಳಕು. ಧನ್ಯವಾದ ಸರ್.
1: ಧನ್ಯವಾದ ಸರ್, ಸೊಗಸಾಗಿ ಹೇಳಿದ್ರಿ. ಮುಂದಿನ ಕರೆ ಹೋಗೋಣ.
0: ಓಕೆ ಸರ್.
1: ಕೇಳಿದ್ರಿ ಭಾವಗೀತೆ ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮ ಇದು. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಭಾವಗೀತೆಯನ್ನ ಹಾಡಬಹುದು. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ, ಯಾರು? ರಾಧಾ ಮೇಡಮ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಓಕೆ, ಹಾಡಿ.
2: ಒಂದಿರಲು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದನಿನದಾವುದೆಂದು. ನಮ್ಮೂರು ನವಿಲೂರು, ನಮ್ಮೂರು ಹೊನ್ನೂರು, ಚಂದನಿನದಾವುದೆಂದು.
1: ನಮ್ಮೂರು ಚಂದವೋ, ನಿಮ್ಮೂರು ಚಂದವೋ, ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ಓಕೆ, ಧನ್ಯವಾದಗಳು ಮೇಡಮ್. ಮುಂದಿನ ಕರೆಗೋಗೋಣ. ಓಕೆ, ಕೇಳಿದ್ರೆ ಮತ್ತೆ ಯಾವ ಭಾವಗೀತೆ ನೆನಪು ಮಾಡ್ಕೊಂಡ್ರಿ? ನೆನಪು ಮಾಡ್ಕೊಳ್ಳಿ, ಒಬ್ರು ಹಾಡಿದ ಭಾವಗೀತೆ ಮತ್ತೊಂದ್ಸಲ ಹಾಡೋ ಹಂಗಿಲ್ಲ. ನೀವ್ ಹಾಡಿದ್ರೆ ಬೇರೆದೇ ಇರ್ಬೇಕು. ಹಲೋ,
3: ಹಲೋ
1: ಹೇಳಿ, ಯಾರು?
3: ಸುಮಿತ್ರಾ
1: ಮಾಂಡ್ರೆ. ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಭಾವಗೀತೆ? ಹಾಡಿ.
3: ಧನ್ಯವಾದ.

0: ಥ್ಯಾಂಕ್ ಯು ಮೇಡಮ್. ನೀವೇನೋ ಒಂದ್ ಲೈನ್ ಮಿಸ್ ಮಾಡಿದ್ರೆ ಅದಕ್ಕೆ ಸೇರಿಸಿ ಹಾಡಿದೆ, ಧನ್ಯವಾದ. ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಹೌದು, ನಂಗೆ ಅರ್ಥ ಆಗುತ್ತೆ. ನಾನು ಅದಕ್ಕೆ ಹೇಳುದು, ನಾನು ನಿಮ್ಮ ಕುಟುಂಬದ ಸದಸ್ಯನೇ ಅಂದ್ಕೊಳ್ಳಿ, ಗಾಬರಿ ಮಾಡ್ಕೋಬೇಡಿ, ತಾಳ್ಮೆಯಿಂದ ಇರಿ ಅಂತೆಲ್ಲ ಹೇಳ್ತೀನಿ. ಬಟ್ ಆದ್ರೂ ಯಾಕೋ ನೀವು ಇನ್ನು ಆಯ್ತು, ಧನ್ಯವಾದ. ಮುಂದಿನ ಕರಿಕ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ನೆನ್ಪಿಡಿ, ಒಮ್ಮೆ ಹಾಡಿದ ಹಾಡು ಮತ್ತೆ ಹಾಡು ಹಂಗಿಲ್ಲ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಸರ್?
1: ನಾವು ಬಸವನಹಳ್ಳಿಯಿಂದ ಗೋಪಾಲಪ್ಪ ಅಂತ, ನ್ಯಾಮತಿ ತಾಲೂಕು.
0: ಗೋಪಾಲಪ್ಪ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಭಾವಗೀತೆ.
1: ಭಾವಗೀತೆ ಯಾರು ಬರೆದವರು ಅಂತ ಗೊತ್ತಿಲ್ಲ, ಇಲ್ಲಿ ನಮ್ಮ ಫಂಕ್ಷನ್ ಅಲ್ಲಿ ಒಬ್ರು ಆಡಿದ್ರು.
0: ಹೌದಾ? ಹೇಳಿ ಹೇಳಿ ನೋಡೋಣ.

ಕೊಲ್ಲುವುದಾದರೆ ಕೊಂದು ಬಿಡು, ಹೀಗೆ ಕಾಡಬೇಡ ಗಾಯಗೊಂಡ ಹೃದಯವಿ.

0: ನಮಸ್ತೆ ಸರ್.
1: ನಮಸ್ಕಾರ ಸರ್, ಇದು ಯಾರು ಹಾಡಿದ್ದು?
0: ಇದು ನಮ್ಮ ಫಂಕ್ಷನ್ ಅಲ್ಲಿ ಒಂದ್ಸಲಿ ಯಾರೋ ಹಾಡಿದ್ರು, ಅದು ಸ್ವಲ್ಪ ನೆನಪಿತ್ತು ನನಗೆ.
1: ನೆನ್ಪಿಟ್ಕೊಂಡ್ಬಿಟ್ರಿ? ಯಾಕೆ ನೆನ್ಪಿಟ್ಕೊಂಡ್ರಿ ಹಾಡು, ನಿಮ್ಗೆ ಅಷ್ಟು ಇಷ್ಟ ಆಯ್ತಾ ಇದು?
0: ಸರ್ ಅದು ರಾಗ ಅದು ಅಷ್ಟು ಚೆನ್ನಾಗಿ ಹಾಡಿದ್ರು ಸರ್ ಅವರು.
1: ಓಕೆ ಓಕೆ, ಅವ್ರು ಚೆನ್ನಾಗಿ ಹಾಡಿದ್ರು ಅಂತ ನಿಮ್ ತಲೆಯಲ್ಲಿ ಕೂತ್ ಬಿಡ್ತು. ಯಾವಾಗ್ಲೂ ಗುನುಕ್ತಾ ಇರ್ತೀರಿ ಹಾಡ್ನ?
0: ಹೌದ್ ಸರ್,
1: ಈ ಹಾಡು ಯಾವಾಗ್ಲೂ ಗುನುಕ್ತಾ ಇರ್ತೀರಿ. ಆಯ್ತು ಸರ್ ಗೋಪಾಲಪ್ಪನವ್ರೆ, ಧನ್ಯವಾದ. ನೋಡಿ ಎಂತೆಂತ ಹಾಡುಗಳು ಬರುತ್ತಲ್ಲ ನಮ್ ಕೇಳುಗರ ಕಡೆಯಿಂದ. ಹಲೋ ಹಲೋ
2: ಹಲೋ,
1: ಯಾರು?
2: ಲಕ್ಷ್ಮೀ ಜಯನಾಪುರ.
1: ಅಮ್ಮ, ಯಾವ ಹಾಡು ನೆನ್ಪ ಮಾಡ್ಕೊಂಡ್ರಿ?
2: ಹಾಡಿ
1: ನೋಡ್ನ.
2: ಕೋಡದಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡದಾನ ಕೋಳಿ ನುಂಗಿತ್ತ, ಕೋಡದಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡದಾನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಪೊಂಗನೆ ನುಂಗಿತ್ತ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ.
1: ಚೆನ್ನಾಗಿ ಹಾಡಿದ್ರಿ ಮೇಡಮ್, ಯಾವಾಗ ಕೇಳಿದ್ರಿ ಹಾಡು?
2: ಕೇಳ್ತಾ ಇರ್ತೀವಿ ಸರ್.
1: ಓಕೆ, ಆದ್ರೂ ನೆನ್ಪಿಟ್ಕೊಂಡು ಹಾಡಿದ್ರಿ ಅಲ್ಲ, ಖುಷಿ ಆಯ್ತು, ಧನ್ಯವಾದ. ಮುಂದಿನ ಕರೆ ಹೋಗೋಣ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ
3: ಹಲೋ,
1: ಹೇಳಿ ಯಾರು? ಶಕುಂತಲ್ ಅವ್ರೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?

ದುರಾದ ಮುಗಿಲಿನಂತೆ ತನ್ನೊಡಲ ತಾರುಗಳ ಬಿರಿಸಿರಾಶೆಯ ಮಾಡಿ ಬೆಳಸಿ ನುಂಡೆಯ ಬಾನು ಗುರುಳಿ ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಜನಿ ಕನಕ್ಕಿರುಳು ಹಾಗೆ ಬಾಳಿ.

0: 우리 머리 왕왕이야.
1: ಹಲೋ
0: ತಾನು ಬಿಸಿಲಲ್ಲಿ ನಿಂತು ತನ್ನ ಬಲಿ ಬರುವವರು ಮರವಿ ನಾಸರು ಕೊಟ್ಟು ಹೇಗೆ ಹೇಗೆ ಗೆಲುವಾಗುವುದು ಹಸಿರನೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿತ್ತು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿತ್ತು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಸುರಾದ ಮುಗಿಲಿನಂತೆ.
1: ಧನ್ಯವಾದಗಳು ಮೇಡಮ್, ಬಹಳ ಸೊಗಸಾಗಿ ಹಾಡಿದ್ರಿ, ಬಯಾಟ್ ಮಾಡ್ಬಿಟ್ಟಿದ್ರಿ ಅನ್ಸತ್ತೆ.
0: ಇಲ್ಲ ಸರ್, ಇಷ್ಟವಾದ ಭಾವಗೀತ ಇದು ಅಂದ್ರೆ ಈ ತರ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು.
1: ಯಾಕಂದ್ರೆ
0: ಅಂತ್ಯಾಕ್ಷರಿ ಆದ್ರೆ ಕಷ್ಟ ಆಗುತ್ತೆ, ತುಂಬಾ ಖುಷಿ ಆಯ್ತು. ಲೈನ್ ಸುತ್ತು ಹಾಡಿದೆ
1: ಸರ್. ಆಯ್ತು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಮಿಸ್ ಆಯ್ತು ಸರ್. ಆಯ್ತು,
1: ಕೇಳಿದ್ರಿ ಮತ್ತೆ ಯಾವ ಭಾವಗೀತೆ ನೆನಪು ಮಾಡ್ಕೊಂಡ್ರಿ ಹಾಡಿ? ಒಬ್ರು ಹಾಡಿದ ಭಾವಗೀತೆ ಇನ್ನೊಬ್ರು ಹಾಡೋ ಹಾಗಿಲ್ಲ.

0: ಹಲೋ
1: ಹಲೋ
0: ಹೇಳಿ.
1: ಭದ್ರಾವತಿ ಪುಷ್ಪ.
0: ಪುಷ್ಪ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಯಾಕೋ ಕಾಣೆಯ ರುದ್ರವೀಣ.
0: ಒಳ್ಳೆ ಹಾಡು ಹಾಡಿ.

0: ಥ್ಯಾಂಕ್ ಯು ಸರ್.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸರ್.
1: ಭಾವಗೀತೆಗಳ ವಿಶೇಷ ಏನಪ್ಪಾ ಅಂದ್ರೆ, ಒಬ್ಬೊಬ್ಬರು ಗಾಯಕರು ಒಂದೊಂದು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ. ಇನ್ನೊಂದು ಹಾಡು ನಾನು ಕೇಳಿದಿದೆ, ಹಾಡು ಇನ್ನೊಂದು ರಾಗದಲ್ಲಿತ್ತು. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಈ ರಾಗದಲ್ಲಿತ್ತು. ಹಲೋ,
2: ಹಲೋ
1: ಮಹೇಶ್, ನಮಸ್ಕಾರ ಹೇಳಿ. ಯಾವ ಭಾವಗೀತೆ ನೆನಪಾಯ್ತು
2: ಸರ್? ಹೆಚ್ಚಿನ ಹರ್ಷ ಹುಟ್ಟಿ ಯಾರು ಇತ್ತರುವನು ಹೀಗೆ ಇಲ್ಲಿ, ತುದಿ ಮೊದಲು ತಿಳಿಯದು ನೀಲಿಯಲ್ಲಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ಒಂದೊಂದು ಹೂವಿತು ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ, ಯಾವುದೋ ಬದಿಯಲ್ಲಿ ಎಲ್ಲರಿಗೂ ಅನ್ನ, ಕೊಟ್ಟ ಕರುಣೆಯ ಮೂಲ ಮೆರೆಸುವುದು ತನ್ನ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಸಂಕ.
1: ಥ್ಯಾಂಕ್ ಯು, ಒಳ್ಳೆ ಹಾಡು ಹೇಳಿದ್ರಿ ಮಹೇಶ್, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಭಾವಗೀತೆ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ
3: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು?
3: ನಾನು ಮೇಲ್ದಗುಂದಿಯಿಂದ ಚಂದ್ರಿಕಾ.
1: ಚಂದ್ರಿಕಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಭಾವಗೀತೆ?
3: ನಮ್ಮ ಇಷ್ಟದ್ದಲ್ಲ.
1: ಹೌದೌದು, ಅಲ್ಲ ನನ್ನ ಇಷ್ಟದ್ದು, ನನ್ನ ಇಷ್ಟದ್ದು.
3: ಅಯ್ಯೋ ಸರ್, ಹೌದಾ, ಪದ ಕೊಟ್ಟಿದ್ದೀರಾ?
1: ಇಲ್ಲ, ತಮಾಷೆ ಮಾಡಿದೆ. ನಿಮ್ ಇಷ್ಟದ ಹಾಡು
3: ಸರ್, ನಾನು ಅದೇ ಅವಾಗಿಂದ ಕೇಳ್ತಿದ್ದೀನಿ. ಅದೇ ಜಯಶಿವ ರುದ್ರಪ್ಪ ಅವ್ರದ್ದು ಎಲ್ಲ ಹುಡುಕಿದೆ ಎಲ್ಲ ಅದಾಗ್ತೀನಿ ಸರ್.
1: ಹಾಡಿ.
3: ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಿಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನನ್ನ

0: ಊರು ಇದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.
1: ಧನ್ಯವಾದಗಳು ಚಂದ್ರಿಕ ಅವರೇ, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಭಾವಗೀತೆ.
2: ಧನ್ಯವಾದ.
1: ಸ್ನೇಹಿತರೆ, ಮತ್ತೆ ಯಾವ ಭಾವಗೀತೆ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ,
1: ಯಾರು? ಅರೆ ಹಲೋ ಅಂತ ನಾನು ಅಂದೆ, ಅವರು ಅಂದ್ರೆ ಕಟ್ಟಾಗಿ ಹೋಗ್ಬಿಡ್ತಲ್ಲ, ಎಂತ ಕೆಲಸ ಆಯ್ತು. ತುಂಬಾ ಪ್ರಯತ್ನ ಪಟ್ಟು ಕರೆ ಕನೆಕ್ಟ್ ಆಗಿರುತ್ತೆ, ಹಲೋ ಅಂದ ತಕ್ಷಣ ಕಟ್ಟಾಗ್ಬಿಟ್ರೆ ತುಂಬಾ ಬೇಸರ ಅಲ್ವಾ? ಹಲೋ, ನಿಮಗೆ ಕನೆಕ್ಟ್ ಆಗ್ಲಿಲ್ವಾ? ಪಾಪ ನನ್ಗೂ ಬೇಸರ ಆಗ್ಬಿಡ್ತು, ಹಲೋ ಅಂದ ತಕ್ಷಣ ಕಟ್ಟಾಗ್ಬಿಡ್ತಲ್ಲ.
3: ರಾಜಶಂಕರ್,
1: ಹೇಳಿ ಸರ್, ಯಾವ ಭಾವಗೀತೆ ನೆನಪಾಯ್ತು?
3: ರವೀಂದ್ರ ನಾಯ್ಕ ಅವರ ಕವಿತೆ.

0: ಎಚ್ಚಿದೆ ಬದುಕಿಗೆ ನೂರು ನೋವಿನ ನಡುವೆ ಒಂದು ನಗೆಯೋ ಕಾಡಿ ನೆನಪುತಿಕ್ಕಿದೆ ಬದುಕಿಗೆ ನೆನಪುತಿಕ್ಕಿದೆ ಬದುಕಿಗೆ
1: ಈ ಬದುಕೆಲ್ಲ ಸಿಕ್ಕಿದ್ದು ನಮ್ಮ ಶಿವಕುಮಾರ್ ಸರ್ ಇಂದ.
2: ಓ ಮೈ ಗಾಡ್, ಏನ್ ಸರ್ ಹಿಂಗನ್ಬಿಟ್ರೆ. ಧನ್ಯವಾದ ಸರ್, ಸೊಗಸಾಗಿ ಹಾಡಿದ್ರಿ ಮತ್ತೆ ಅಪರೂಪದ ಭಾವಗೀತೆ ಇದು.
1: ಹೌದು ಸರ್, ಹೌದು,
2: ತುಂಬಾ ಹಾಡೋರು ಕಡಿಮೆ.
1: ಹೌದು, ಇದು ಹೊರಗಡೆ ಎಲ್ಲ ಹಾಡು ಸಿಗ್ತಾ ಇಲ್ಲ ಸರ್ ಇದು.
2: ಹಾ ಹಾ, ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಸ್ನೇಹಿತರೆ, ನೋಡಿ ಒಳ್ಳೊಳ್ಳೆ ಭಾವಗೀತೆಗಳ ಹಾಡ್ತಾ ಇದ್ದೀರಿ. ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಹಾಡುಗಳನ್ನು ಕೇಳ್ತಾ ಕಾರ್ಯಕ್ರಮ ನಡೆಸ್ಕೊಡೋದು ನಿಜವಾಗ್ಲೂ ಒಂಥರ ಖುಷಿ ಕೊಡುವಂತಹ ವಿಚಾರ. ಹಲೋ,
3: ಹಲೋ, ನಮಸ್ತೆ ಸರ್.
2: ನಮಸ್ಕಾರ, ಯಾರು?
3: ನಾವು ಶಿವಮೊಗ್ಗದಿಂದ ಸೂರ್ಯಕಾಂತಿ.
2: ಸೂರ್ಯಕಾಂತಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಭಾವಗೀತೆ? ಓ, ಎಂತ ಕೆಲಸ ಆಯ್ತು. ನಾವಂತೂ ಎಕ್ಸ್ಟೆಂಡ್ ಮಾಡ್ತಾನೆ ಇದೀವಿ, ಎಲ್ರಿಗೂ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ಒಂದು 2 hours ಎಕ್ಸ್ಟೆಂಡ್ ಆಯ್ತು. ಆಮೇಲೆ ನಾನಿದ್ದಾಗಂತೂ ಕಂಪಲ್ಸರಿ ನೇರ ಫೋನಿನ ಇದ್ದೇ ಇರುತ್ತೆ, ಎಲ್ರಿಗೂ ಸಿಗ್ಬೇಕು ಅಂತ. ಓಕೆ ಓಕೆ,
3: ಯಾವ್ದು ಭಾವಗೀತೆ ಯಾರು ಹಾಡಿದ್ದು ಬರ್ತಿದೆ ಭಾವಗೀತೆ
2: ಹೇಳಿ ಹೇಳಿ ಹೇಳಿ.

0: ಬಾಳಿಗೆ ಬರೆದ ಬಾಳು ಬಲಿ ನಮ್ಮ ಲೀಲೆಗೆ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಕೂದಳಗಳ ಹಿರಿಯಬೇಡಿ ಮುಳ್ಳುಗಳೇ.
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಭಾವಗೀತೆ. ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ.
2: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು?
2: ನೀನು ವಸಂತ, ಬೆಂಗಳೂರಿಂದ.
1: ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಮೇಡಮ್? ಭಾವಗೀತೆ.
2: ಒಂದು ಭಾವಗೀತೆ.
1: ಹಾ,

సతజిత శక్తియా ఆనంద విరం సతజిత శక్తియా ఆనంద విరం.

0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಸೊಗಸಾಗಿ ಹಾಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಬೈ ಔಟ್ ಮಾಡ್ಕೊಂಡಿದ್ರಾ?
1: ಇಲ್ಲ, ಟ್ರೈ ಮಾಡ್ತಾ ಇಲ್ಲ, ತುಂಬಾ ಹೊತ್ತಿನಿಂದ ಹಾಗಾಗ್ಬಿಟ್ಟು.
0: ಪೂರ್ತಿ ಹಾಡ ಕೊಟ್ಬಿಟ್ಟಿದ್ರಲ್ಲ, ಅದಕ್ಕೆ ಕೇಳಿದೆ. ಬೈ ಔಟ್ ಮಾಡಿದ್ರಾ?
1: ಹಾಡು ಚೆನ್ನಾಗಿದೆಯಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ.
0: ಓಕೆ ಓಕೆ, ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್
0: ಯು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ. ಸುಮಾರು 15 ಜನ ಇಷ್ಟು ತನಕ ಹಾಡಿದ್ರಿ, ಸೊಗಸಾಗಿ ಹಾಡಿದ್ರಿ, ಅಪರೂಪದ ಗೀತೆಗಳನ್ನು ಕೂಡ ಹಾಡಿದ್ರಿ ಕೆಲವರು. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ.
2: ಶ್ಯಾಮ್ ಸುರೇಶ್ ಹರಪ್ಪ ಗುರ್ಕರ್.
0: ಹೇಳಿ, ಭಾವಗೀತೆ ಯಾವ್ದು ಹಾಡ್ತೀರಿ?
2: ಒಂದು ಸುಲೋಚನಾ ಹಾಡಿ ಭಾವಗೀತೆ ಹಾಡ್ತೀನಿ.
0: ಹೇಳಿ.
2: ಎಲ್ಲಿ ದಾರಿತೋ ಮನವು, ಎಲ್ಲಿ ನೀರಿತೋ, ಅಲ್ಲಿ ಇಲ್ಲಿ ಅಳಿದ ಮನವು ಇಲ್ಲದಾಯಿತೋ, ಎಲ್ಲಿ ಜಾರಿತೋ ಮನವು

0: ಪ್ರಭಾವಗೀತೆ
1: ಧನ್ಯವಾದಗಳು ಸರ್, ಧನ್ಯವಾದಗಳು. ಸಕ್ಸಂಗ್ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
2: ಹಲೋ ಸರ್, ನಮ್ಗೆ ಜನಾಪುರ.
1: ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
2: ಮೊದಲ ದಿನ ಮೌನ, ಮೊದಲ ದಿನ ಮೌನ ಅಳುವೇ.

ಸುತೆ ಜೀವದ ನಿಜಾತ್ರೆ ಮುಗಿದಂತೆ ಮುದನದಿ ಅಮೌನಾ

0: ಧನ್ಯವಾದ
1: ಧನ್ಯವಾದಗಳು ಮೇಡಮ್, ಸುಖಸಾಗಿ ಹಾಡಿದ್ರಿ.
0: ಓಕೆ, ಥ್ಯಾಂಕ್ ಯು.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ಸರ್, ತರುಣ್ ಮಲಗುತ್ತದಿಂದ.
0: ತರುಣ್, ಯಾವುದು ಭಾವಗೀತೆ ನೆನಪಾಯ್ತು?
1: ನಿದ್ದೆ ಬರುವಳು ಪದ್ದು ಮನಗು ಮಗುವೆ, ಅತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಪದ್ದು ಮನಗು ಮಗುವೆ, ಸುತ್ತಿ ಹೊರಳಾಡದಿರು ಮತ್ತೆ ಹದ ಊಡದಿರು, ನಿದ್ದೆ ಬರುವಳು ಪದ್ದು ಮನಗು ಮಗು ಜೋ ಜೋ ಜೋ ಜೋ.
0: ಧನ್ಯವಾದಗಳು. ಈ ಹಾಡು ಹೇಳ್ತಾ ಇದ್ರ ನಿನ್ ಮಲಗಿಸ್ಲಿಕ್ಕೆ ಅಮ್ಮ? ಓ, ಅವಾಗ್ಲೇ ಕಲ್ತ್ ಬಿಟ್ಟಿದ್ದ ಇದು? ಓಕೆ, ಹೇಗ್ ಓದ್ತಿದ್ದೀರಿ? ಓಕೆ ಓಕೆ, ಏನ್ ಓದ್ತಿದ್ದೀರಿ? ಸೆವೆಂತ್ ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ನೆನಪು ಮಾಡ್ಕೊಳ್ಳಿ, ಬೇಗ ಬೇಗ ಹಾಡಿ, ಸಮಯ ಇನ್ನು 10 ನಿಮಿಷ ಇದೆ. ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
2: ತಾಂಡವ ಮೂರ್ತಿ ಸರ್.
0: ಓ, ತಾಂಡವ.

0: ಮೂರ್ತಿಗಳೇ ಯಾವ ಹಾಡು ನೆನಪಾಯ್ತು? ಇಲ್ಲ ನೀವೇ ಯಾಕೋ ಬಹಳ ದಿವಸ ಆಗ್ಬಿಡ್ತಲ್ಲ ಗ್ಯಾಪ್. ಎಂತ ಕೆಲಸ ಆಗ್ಬಿಡುತ್ತೆ.
1: ನಾವು ಈ ಕಾರ್ಯಕ್ರಮ ಕೇಳಿ ಆನಂದ ಪಡೋದಕ್ಕಿಂತ ಈಗ ಟ್ರೈ ಮಾಡಿದ್ರು ಕೈ ನೋವು ಬರ್ಕೊಳ್ತಾ ಇದ್ದೀವಿ ಸರ್.
0: ಓ ಹೋ ಹೋ ಹೋ, ಓಕೆ, ಹಂಗ್ ಮಾಡಬೇಡಿ. ಓಕೆ, ರೀ ಡೈಲ್ ಆಪ್ಷನ್ ಇಟ್ಕೊಂಡ್ಬಿಡಿ. ಓಕೆ, ಯಾವುದು ನೆನಪಾಯ್ತು ಭಾವಗೀತೆ?
1: ಓ ಅರಳಲಿ ಮೊಗ್ಗಿನ ತೆರೆ ಹರಿದು ಗಂಧದ ಬಿಡುಗಡೆಗೆ ಬೆಳಕಾಡಿ ಕತ್ತಲ ಮರರಲ್ಲಿ ರಾಗದ ಗಡಿ ಬಿಡಿಗೆ ರಾಗದ ಗಡಿ ಬಿಡಿಗೆ ಓ ಅರಳಲಿ ಮೊಗ್ಗಿನ ತೆರೆ ಹರಿದು. ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ್ದು ಸರ್.
0: ಹ್ಮ್ ಸರ್, ತುಂಬಾ ಒಳ್ಳೆ ಹಾಡು. ಸುಬ್ಬಣ್ಣ ಧ್ವನಿನಲ್ಲೇ ಕೇಳಬೇಕು ಎಷ್ಟು ಚಂದಾಗಿರುತ್ತೆ ಅಂದ್ರೆ.
1: ಹೌದು, ಅದಾಗ್ಲಿ ಅತಿ ಮರುಭೂಮಿ ಅಂಬರದಲ್ಲಿ
0: ಅಸೀಮ ರೂಪಿಣಿ ಅಂಬರದಲ್ಲಿ ಮುಂಗಾರು ನೋಡಿದೆ
1: ಸುಂದರೆಯ ಮೈಯಲ್ಲಿ ಹೊನ್ನಾರು ಕೂಡಿದೆ ಮತ್ತೆ ಬಿಸಿಲು ಮಾಗಿರುವಲ್ಲಿ ಮಂದಾಸ ಮೂಡಿದೆ ಹಸಿದ ರೈತ ಸಂಕುಲದಲ್ಲಿ ಹೊಸಾಸೆಯಾಡಿದೆ.
0: ಧನ್ಯವಾದಗಳು ಸರ್, ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ. ಹಲೋ ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
2: ನಾನು ಲೀಲಾ, ವಿದ್ಯಾನಗರದಿಂದ, ಶಿವಮೊಗ್ಗ.
0: ಲೀಲಾ ಮೇಡಮ್, ಯಾವ್ದು ಭಾವಗೀತೆ ನೆನ್ಪ ಮಾಡ್ಕೊಂಡ್ರಿ?
2: ಒಂದು ಯುವ ಕ್ಲಾಸ್ ಅಲ್ಲಿ ಹೇಳಿದ್ವಿ, ಅದನ್ನ ಹೇಳ್ಬೋದ ಸರ್? ಭಾವಗೀತೆನೆ,
0: ಭಾವಗೀತೆನೆ ಹಾಡ್ಬೇಕು, ಹಾಡಿ.

0: रंगोरंग ना हो गए
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ.
0: ಪರಮಾತ್ಮ
1: ಮೇಡಮ್ ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಭಾವಗೀತೆ ನೆನಪು ಮಾಡ್ಕೊಂಡ್ರಿ? ಬೇಗ ಬೇಗ ಹಾಡಿ. ಹಲೋ,
2: ನಮಸ್ಕಾರ.
1: ಹಾ ಹೇಳಿ, ಯಾವ ಹಾಡು ನೆನಪಾಯ್ತು? ಓಕೆ ಓಕೆ, ಗಡಿಬಿಡಿ ಮಾಡ್ಕೋಬೇಡಿ, ಸಮಾಧಾನವಾಗಿ ಗಡಿ.
2: ಹಾ

0: ನನ್ನೊಳಿದೆ ನನ್ನ ಮನಸ್ಸು, ನಿನ್ನ ಪ್ರೇಮದ ಪರಿಯ
1: ನಾನರೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಥ್ಯಾಂಕ್ ಯು ಸರ್. ಚಂದ ಹಾಡಿದ್ರಿ ಕೇಳಿದ್ರೆ. ಮತ್ತೆ ಯಾವ ಹಾಡು ನೆನಪಾಯ್ತು? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ಕಾರ ಸರ್.
2: ಶೇಷಾಚಲ,
1: ಶೇಷಾಚಲ ಅವರು. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರೆ ಸರ್? ಭಾವಗೀತೆ
2: ಸರ್.
1: ಹಾ ಹಾಡಿ.
0: ಅವನೇ ವೈಲಿಕಾ ಸದವನಲು ಬಿಂದು ಬಿಂದು ಸೇರಿ ತಿಂದು ನಾದರೂಪಕ.
1: ಥ್ಯಾಂಕ್ ಯು.
0: ವೀಣೆ ನೀನೇ ತಂದಿ ಅವನೇ ವೈಲಿಕಾ.

0: ಥ್ಯಾಂಕ್ ಯು ಸರ್, ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ, ಹೇಳಿ. ರತ್ನಾವತಿ ಮೇಡಮ್, ಭಾವಗೀತೆ ಯಾವ್ದು ಹಾಡ್ತೀರಿ? ಚಿತ್ರಗೀತೆ ಅಲ್ಲ, ಭಾವಗೀತೆ. ಭಾವಗೀತೆ ಬೇಕು, ಚಿತ್ರಗೀತೆ ಅಲ್ಲ. ಅದಾಗಿದೆ, ಅದಾಗಿದೆ. ಬೇರೆ ಯಾವ್ದಾದ್ರು ಹಾಡ್ತೀರಾ? ಹಲೋ, ಓಕೆ, ಧನ್ಯವಾದಗಳು.
1: ಒತ್ತಾಗಿ ತಪ್ಪಾಗಿ ಬೆಳೆದು ಬೆಳೆದಿರುವ ಉಬ್ಬು ಪಾರಿವಾಳದ ಕಣ್ಣಿನ ಬೆಳಕಂತಿರುವುದು.
0: ಧನ್ಯವಾದಗಳು ಅಮ್ಮ, ಚಂದ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ, ಸುಮಾರು 21 ಜನ ಕರೆ ಮಾಡಿ 21 ಗೀತೆ ಹಾಡಿದ್ರಿ, ನಿಜವಾಗ್ಲು ತುಂಬಾ ಖುಷಿ ಆಯ್ತು. ಹಲೋ, ನಮಸ್ಕಾರ, ಯಾರು? ಯಾವ ಹಾಡು ಹೇಳ್ತೀರಿ? ಭಾವಗೀತೆ
2: ಕುವೆಂಪು
0: ಅವ್ರದ್ದು. ಹೇಳಿ ಹೇಳಿ ಹೇಳಿ.
2: ಇಲ್ಲ
0: ಇಲ್ಲ ಹೇಳಿ.

0: ಧನ್ಯವಾದಗಳು ಮೇಡಮ್, ಸಕ್ಸಸ್ ಆಗಿದ್ರಿ. ಕೇಳಿದ್ರೆ ಮತ್ತೆ ಯಾವ್ದು ನೆನಪಾಯ್ತು? ಬೇಗ ಬೇಗ ಹಾಡಿ, ಇನ್ನ 2 ನಿಮಿಷ ಇದೆ. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್.
1: ಕೊನೆಯದಾಗಿ ಸಿಕ್ತ ನೋಡ್ರಿ ಸರ್, ಎಷ್ಟಾದ್ರೂ ಪ್ರಯತ್ನ ಮಗ ಮಾಡಾಕತ್ತಂದ್ರೆ ನಾ ಕೆಲಸ ಮಾಡಾಕತ್ತೇನ್ ಹೆಚ್ಚು ಕೊಡಪ್ಪ ಅಂದ್ರಿ. ಅದಕ್ ಕೇಳೋ ಹವ್ಯಾಸ ಅಂದ್ರಿ ಸರ್, ಬಿಡಂಗ್ ಹೋಗುದಲ್ರಿ ಮನಸ್ಸು.
0: ಏ ಬಿಡ್ಬೇಡ್ರಿ, ಮತ್ತೆ ಬಿಟ್ಟು ಏನ್ ಮಾಡತ್ತೀರಿ ಹೇಳ್ರಿ, ಭಾವಗೀತೆ ಹೇಳ್ರಿ.
1: ಒಂದ್ ಅನಂತ್ ಕುಲಕರ್ಣಿ ಅವ್ರು ಹಾಡಿದ್ರಿ ಸರ್ ಒಂದ್ ಭಾವಗೀತೆ, ಒಂದ್ 2 ಲೈನ್ ಹೇಳ್ತೀನಿ.
0: ಹೇಳಿ ಹೇಳಿ.
1: ದಿಂಬದೊಳಗಿರುವ ಜೀವ ಕಂಬ ಸೂತ್ರದ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಹುಟ್ಟುತ್ತೇನು ತರಲೇ ಇಲ್ಲ, ಹೋಗುತ್ತೇನು ಒಯ್ಯುವುದಿಲ್ಲ. ಸುಟ್ಟು ಸುಟ್ಟು ಸುಣ್ಣ ಧರಳು ಆಗೀತಿ ದೇಹ. ಹುಟ್ಟುತ್ತೇನು ತರಲೇ ಇಲ್ಲ, ಹೋಗುತ್ತೇನು ಒಯ್ಯೋದಿಲ್ಲ. ಸುತ್ತು ಸುತ್ತು ಸುಣ್ಣ ಧರಳು ಆಗೀತಿ ದೇಹ. ದಿಂಬದೊಳಗಿರುವ ಜೀವ ಕಂಬ ಸೂತ್ರದ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ.
0: ಧನ್ಯವಾದಗಳು ಸರ್.
1: ದಿನ ಸಾವು ತಪ್ಪದೋ.
0: ಒಳ್ಳೆ ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ಕಾರ ಸರ್, ಅವಕಾಶ ನಿಮಗೂ ಧನ್ಯವಾದಗಳು.
0: ನೋಡೋಣ ಇನ್ನ 1 ನಿಮಿಷದೇ ಯಾರಾದ್ರೂ ಕೊನೆ ಕರೆಗೆ ಸಿಗ್ತಾರಾ? ಹಲೋ ಹಲೋ
2: ಹಲೋ
0: ಹೇಳಿ, ಬೇಗ ಬೇಗ ಹೇಳಿ, 1 ನಿಮಿಷ ಇದೆ.
2: ಬಂಗಾರ ನೀರ ಕಡಲಾಚೆಗಿದು ನೀಲ ನೀಲ ತೀರ, ಓ ಮಿಂಚು ಒಳಗೆ ತೆರೆ ತೆರೆಗಳಾಗಿ ಅರಿಯುವುದು ಪುಟ್ಟ ಪೊರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ ತಮ್ಮ ಊರ ತೀರ ಅಂತ ಬೇಂದ್ರೆ ಇದೆ ಸರ್.
0: ಸ್ನೇಹ ಅವ್ರೆ, ಎಷ್ಟೊತ್ತನಕ ಟ್ರೈ ಮಾಡಿದ್ರಿ? ಎನಿವೇ ಕೊನೆಗೂ ಕರೆ ಸಿಕ್ಕೇ ಬಿಡ್ತಾರ ನಿಮ್ಗೆ.

ಧನ್ಯವಾದ ಧನ್ಯವಾದ ಕರೆ ಮಾಡಿದಕ್ಕೆ. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮ ಭಾವಗೀತೆಗಳ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಎಲ್ಲರೂ ಕೂಡ ಖುಷಿಯಾಗಿ ಹಾಡಿದ್ರಿ, ಕರೆ ಯಾರೇ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ, ಮತ್ತೆ 3 ಗಂಟೆಗೆ ಭೇಟಿಯಾಗೋಣ. ನಮಸ್ಕಾರ. ಸಮಯ 2 ಗಂಟೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈರುತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟ್ ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದ್ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೇನೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಫೋನ್ ಮಾಡಿದ್ವಿ.
0: ಜಿಪಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ

0: ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26ರಂದು ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿ ಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇಲ್ಲಿ NMP ಅವರು 3ನೇ ಸಲ ಮಾಡಿರುವಂತದ್ದು ಮತ್ತೆ ಕರ್ನಾಟಕ ಸರ್ಕಾರ ಇದು 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತಾ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, KSRTC ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ

0: ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾಓ ಕಿ ಆಜ್ ಹಮೆ ಕೌನ್ ಸಾ ಪಾಠ ಪಡೆಂಗೆ.
1: ಆಜ್ ಹಮೆ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿಯೇ ಗುರುಜಿ.
3: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ ಮೇರಾ ಜೀವನ್ ನಾಮಕ ಕವಿತಾ ಪಢಾಂಗಾ.
3: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೇ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೇ ಕ್ಯಾ ಕಹಾ ಹೈ?
3: ನಹೀ ಗುರುಜಿ, ಮೈ ನಹೀ ಜಾನ್ತಿ.
1: ಮೈ ಬತಾತಿ ಹೂ ಗುರುಜಿ, ಕವಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ್ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋಂ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೇಂಗೆ.
3: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
1: ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೇ ವಿಶ್ವಾಸ್ ನಹಿ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
2: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋಂ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೇಂಗೆ.
3: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಬಹುತ್ ಅಚ್ಛಾ. ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ್ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂಂ, ತುಮ್ ಲೋಗ್ ಗೌರ್ ಸೇ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ಇನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾಓ ಪ್ರತಿಮಾ ದೇಖೇಂಗೆ.
1: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
2: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೇ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋಂ ಕೋ ಥೋಡಾ ದೇಖ್ ಲೇಂಗೆ. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋನಾ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದೋಂ ಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
1: ಬತಾತಿ ಹೂ ಗುರುಜಿ, ಕವಯತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ ರೋನಾ ಮೈ ಜಾನ್ತಿ ಹಿ ನಹಿ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹಿ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರ

0: रिश्ता है।
1: बहुत अच्छा। काव्या, तुम प्रतिमा की बातों का सार कन्नड़ में बताओ, हमें देखेंगे।
2: सरी गुरुजी, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
1: ಬಹುತ್ ಅಚ್ಚಾ ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭಿ ದೇಖೆಂಗೆ. ಮೈ ಕುಛ್ ಶಬ್ದ ದೇತಾ ಹೂಂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನ ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನ ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದ್ರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಾರ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
2: ಅರ್ಥವಾಯ್ತು ಗುರುಜಿ.
1: ತಬ್ ಚಲೋ ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಕೆ ಲಿಯೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ
2: ಬಹನ್,
1: ಮಾತಾ
2: ಪಿತಾ,
1: ಬಾಲಕ
2: ಬಾಲಿಕಾ,
1: ಕವಿ
2: ಕವಿಯತ್ರಿ,
1: ಗಾಯಕ
2: ಗಾಯಿಕಾ,
1: ಸೇವಕ
2: ಸೇವಿಕಾ,
1: ಆದಮಿ
2: ಔರತ್,
1: ನರ್
2: ನಾರಿ,
1: ಲೇಖಕ
2: ಲೇಖಿಕಾ,
1: ಬಕರ
2: ಬಕ್ರಿ,
1: ಮಾಮ
2: ಮಾಮಿ,
1: ಲಡಕ
2: ಲಡ್ಕಿ,
1: ಕಾಮವಾಲ
2: ಕಾಮವಾಲಿ,
1: ಶಿಕ್ಷಕ
2: ಶಿಕ್ಷಿಕಾ.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ್ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈ ಅಬ್ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋಕ ಕಠಿಣ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದ್ರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದ್ರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವು ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
0: ಠೀಕ್ ಹೈ ಗುರುಜಿ, ಬತಾತಿ ಹೂಂ. ಕವಯಿತ್ರಿ ಆಗೆ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹಿ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ್ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೆ ಸಾತ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂಂ.
1: ಪ್ರತಿಮಾ ಹೇಳಿದ ಮಾತುಗಳನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
2: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಯಿತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
1: ಚಲೋ ಪ್ರತಿಮಾ, ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾವು. ತುಮಾರ ಲಿಯೆ ಪಹಲಾ ಶಬ್ದ ಹೈ ಖೇಲ್,
0: ಕ್ರಿಕೆಟ್ ಕಾ ಖೇಲ್ ಮುಝೆ ಪಸಂದ್ ಹೈ.
1: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
2: ಕ್ರಿಕೆಟ್ ಆಟವೆಂದ್ರೆ ನನಗೆ ತುಂಬಾ ಇಷ್ಟ.
1: ದೂಸರ ಶಬ್ದ ಹೈ ತುಮಾರ ಲಿಯೆ ಸಚ್ಚಾಯಿ,
0: ಹಮೇ ಸಚ್ಚಾಯಿ ಕಿ ರಾಹ ಪರ್ ಚಲನಾ ಚಾಹಿಯೇ.
1: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
2: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗ್ಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವು ಪ್ರತಿಮಾ.
0: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ್ ಹೈ ಅಸಾರ ಸುನತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ.
1: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ, ಜಗ್ ಹೈ ಅಸಾರ ಸುನಾತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ. इन सुंदर पंक्तियों में आने वाले कठिन शब्दों को थोड़ा देख लो। जग अंद्रे जगत्तु अथवा प्रपंचांतनु हेळ्तीवि कन्नडदल्लि, असार अंद्रे सारहीन अथवा निस्सारवाद्दु, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ, ಒಂದೊಂದ್ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥ.

0: ಕನ್ನಡದಲ್ಲಿ. ಸಾಗರ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
0: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಪರಮೈ ಉಸ್ಮೇ ಪಾತಿ ಹೂಂ, ಪರಮೈ ಉಸ್ಮೇ ಪಾತಿ ಹೂಂ ಪ್ರತಿಪಲ ಮದಿರ ಮತವಾಲಿ, ಪ್ರತಿಪಲ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹೀ ಹೈ, ಫಿರ್ ಭಿ ಪ್ಯಾಲಿ ಅಂದ್ರೆ ಬಟ್ಟಲು, ಮದಿರ ಅಂದ್ರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
2: ಕವಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೆ ಬಢ್ತಾ ಜಾತಾ ಹೈ, ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೆ ಲಿಯೆ ಐಸಾ ನಹೀ ಹೈ, ಮೈ ತೋ ಸದಾ ಹೀ ಮದಿರಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂಂ.
0: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು ಕಾವ್ಯ ಹಮೇ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ, ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ, ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
0: ಅಗ್ಲಿ ಪಂಕ್ತಿಯೋ ದೇಖೋ ಮೈ ಪಡ್ಕರ್ ಸುನಾತಾ ಹೂಂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ. ಶಬ್ದಕ್ಕೂ ದೇಖೋ, ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದ್ರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
0: ಬಹುತ್ ಸುಂದರ ಪಂಕ್ತಿಯ ಹೈ ನಾ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂಂ ಸುನೋ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೈ ಕಿ ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಜೀವನ್ ಉಲ್ಲಾಸ ಅವರ ವಿಜಯ ಕೆ ಆನಂದ ಸೆ ಪ್ರಫುಲ್ಲಿತ ರಹತಾ ಹೈ.
1: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
0: ಸರಿ ಮಾ, ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗುನಗುತ್ತಾ ಇರ್ತೇನೆ ಅಂತ. ಬಚ್ಚೋ ಅಬ್ ತುಮ್ ಲೋಗೋ ಕೋ ಕುಛ್ ಏಕ್ ಸವಾಲ್ ಪೂಛತಾ ಹೂಂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿತ್ರಿ ನೇ ಕ್ಯಾ ಸೀಖಾ ಹೈ.
2: ಕವಯತ್ರಿ ನೇ ಹಸನಾ ಸೀಖಾ ಹೈ.
0: ಜೀವನ್ ಕೆ ಸಾಥಿ ಕೌನ್ ಕೌನ್ ಹೈ.
2: ವಿಶ್ವಾಸ ಪ್ರೇಮ ಸಾಹಸ ಜೀವನ್ ಕೆ ಸಾಥಿ ಹೈ.
0: ಇಸ್ ಕವಿತಾ ಕಿ ಕವಯತ್ರಿ ಕೌನ್ ಹೈ.
2: ಇಸ್ ಕವಿತಾ ಕಿ ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
0: ಇಸ್ ವಾಕ್ಯ ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
1: ಈ ಕವಿತೆಯ ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
0: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀ ಪರ್ ಸಮಾಪ್ತ ಕರೆಂಗೆ.
2: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ, ನಮಸ್ತೆ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

ಆತ್ಮೀಯ ಕೇಳುಗರೆ, ಇದೀಗ 3 ಗಂಟೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯಲಿವೆ. ಪುನಃ ಸಂಜೆ 5:30 ಗೆ 103.5 ಮತ್ತು 101.4

0: ಎರಡು ನಿಮಿಷದಲ್ಲಿ ಹಂಚಿಕೊಳ್ಳಿ, ಕರೆ ಮಾಡಿ. ಹಲೋ ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ ಚಿಕ್ಕಪ್ಪ, ಹೇಗಿದ್ದೀರಿ?
1: ಕೊನೆಗೂ ನನಗೆ ಕರೆ ಸಿಗ್ತಲ್ಲ, ಅದೇ ಒಂದು ದೊಡ್ಡ ಖುಷಿ ಸರ್. ಅವಾಗಂತೂ ತುಂಬಾ ಪ್ರಯತ್ನ ಮಾಡಿದೆ, ಒಂದೂವರೆ ಇಲ್ಲಿ ಸಿಗಲ ಇಲ್ಲ.
0: ಓಕೆ ಓಕೆ, ಅದಕ್ಕೆ ನೋಡಿ ಈಗ ಫಸ್ಟ್ ಗೆ ಸಿಕ್ಬಿಡ್ತು.
1: ಹೌದು ಸರ್, ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೆ, ಇವತ್ತು ಏನಕ್ಕಂತ ಆಗ್ಲಿ ಅಂತ ಹೇಳಿ.
0: ಓ, ಏನು ಆಗ್ಲಿಲ್ಲ, ಸದ್ಯ ಲೈನ್ ಸಿಕ್ತು.
1: ಯಾಕೆಂದ್ರೆ ಫೋನಿಗೆ ಟ್ರೈ ಮಾಡ್ತಾ ಮಾಡ್ತಾ ತಲೆನೂ ಬಿಸಿ ಆಗುತ್ತೆ, ಈ ಕಡೆ ಮೊಬೈಲು ಬಿಸಿ ಆಗುತ್ತೆ.
0: ಅದಕ್ಕೆ ಏನ್ ಮಾಡ್ಬೇಕು, ಕರ್ಚೀಫ್ ನೀರಲ್ಲದ್ದಿ ತಲೆ ಮೇಲೆ ಹಾಕೊಂಡ್ಬಿಡ್ಬೇಕು, ತಲೆ ಬಿಸಿ ಇರಲ್ಲ ಅಂತ.
1: ಸರ್ ಇವತ್ತು ನನಗೆ ಒಂದು ಒಳ್ಳೆ ಗೀತೆ ಹಾಕ್ರಿ ಸರ್.
0: ಆಯ್ತು, ಈಗ ನಿಮ್ಮಿಷ್ಟದ ಹಾಡಿನ ಜೊತೆಗೆ ನಿಮಗೆ ತಮಾಷೆ ಆಗಿರೋ ಅಂತದ್ದು ಯಾವ್ದಾದ್ರು ಒಂದು ಸಂದರ್ಭನ ನೆನಪು ಮಾಡ್ಕೊಳ್ಳಿ ಅಂತ, ನಿಮ್ಮ ಬಾಲ್ಯದ್ದು.
1: ಹೌದಾ ಸರ್? ಸರ್ ನಾವು ಬಾಲ್ಯದಲ್ಲಿ ಒಂದ್ ಇಬ್ರು ಹುಡುಗರು ಇದ್ರೆ ಸರ್, ನಾನೊಬ್ಬ ನಾಗೇಶ್ ಅಂತ ಒಬ್ಬ ಹುಡುಗ ಇದ್ರ ಸರ್.
0: ಓಕೆ.
1: ನಾವು ಶಾಲೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ನಾವು ರೋಡಲ್ಲಿ ಮನೆ ಮುಂದೆ ರೋಡಲ್ಲಿ ಹೋಗ್ತಾ ಇರ್ಲಿಲ್ಲ ಸರ್, ಮನೆ ಹಿಂದ್ಗಡೆ ರೋಡಲ್ಲಿ ಹೋಗ್ತಾ ಇದ್ವಿ. ಅದು ಯಾಕೆ ಅಂತಂದ್ರೆ, ನಮ್ದು ಬರೀ ಏನ್ ಕೆಲ್ಸ ಅಂದ್ರೆ ಹಿಂದ್ಲಕ ಒಂದು ಸೌತೆಕಾಯಿ ಹರಿಯೋದು, ಪರಂಗಿಕಾಯಿ ಹರಿಯೋದು, ಈ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಒಂದ್ದಿವಸ ಏನಾಯ್ತು ಅಂದ್ರೆ, ಒಂದು ತಿಪ್ಪೆ ಇದೆ, ತಿಪ್ಪೆ ಅಂತಾರಲ್ಲ ಗೊತ್ತಲ್ಲ ಸರ್?
0: ಗೊತ್ತು ಗೊತ್ತು ಗೊತ್ತು.
1: ಅದು ಫುಲ್ ಗುಂಡಿ ಇದೆ, ನಮಗ್ ಗೊತ್ತಿಲ್ಲ, ಮೇಲೆಲ್ಲ ಫುಲ್ ಕವರ್ ಆಗಿದೆ, ಮೇಲಿಂದ ನೋಡಿದ್ರೆ ಬರೀ ತಿಪ್ಪೆ ತರ ಕಾಣಿಸುತ್ತೆ ಸರ್. ಅದು
0: ಆನೆ ಹಿಡಿಕೆ ಕೆಡ್ಡ ತೋಡ್ತಾರಲ್ಲ ಹಂಗೆ.
1: ಅದು ಫುಲ್ ನೀರ್ ತುಂಬಿಕೊಂಡಿರೋದ್, ಮೇಲ್ ಮಾತ್ರ ತಿಪ್ಪೆ ತರ ಕಾಣಿಸುತ್ತೆ ಸರ್.
0: ಓಕೆ ಓಕೆ.
1: ನಾವ್ ಏನ್ ಮಾಡಿದ್ವಿ, ಏ ನಾನು ಅಲ್ಲಿ ಒಂದು ಪರಂಗಿಕಾಯಿ ಇದೆ ತಿಪ್ಪೆ ಪಕ್ಕ ಬೇಲಿ ಹತ್ರನ, ಅದನ್ನ ಏನಾದ್ರು ಮಾಡಿ ಹರ್ಕೊಂಬರ್ತೇನೆ ಅಂತ ನಾನು ಹೋದೆ ಸರ್. ಅವಾಗ ಏನಾಯ್ತು, ಒಂದು ಕಾಲ್ ಇಟ್ಟಾಗ ಸ್ವಲ್ಪ ಏನೋ ಕಾಲ್ ಮುಳುಗಿದಂಗ ಆಯ್ತು. ಇಷ್ಟೇ ಎಲ್ಲ ಬಿಡು ಅಂತಂದ ಹೇಳಿ ಒಂದ್ ಎರಡ್ ಮೂರ್ ಹೆಜ್ಜೆ ಮುಂದಕ್ ಹೋದೆ ಸರ್. ಅದು ಫುಲ್ ಅಡಿಕೆ ಹೋಗ್ಬಿಟ್ಟೆ ಸರ್. ಆಮೇಲೆ ಹಿಡ್ಕೊಳ ಗೆಳೆಯ ಹಿಡ್ಕೊಳ ಅಂದ ತಕ್ಷಣನೆ ಅವ್ನ ಕೈ ಹಿಡ್ಕೊಂಡ್ ಎಳ್ಕಂದ ಕುತ್ತಿಗೆ ತನಕ ಬಂದಿತ್ತು ನೋಡ್ರಿ ಸರ್. ಎಲ್ಲ ಫುಲ್ ಗಲೀಜ್ ಆಗೋಗ್ಬಿಡ್ತು, ಇಡೀ ಬಾಡಿ ಎಲ್ಲ ಗಲೀಜ್ ಆಗ್ಬಿಡ್ತು, ತಲೆ ಬಿಟ್ಟು ಎಲ್ಲ ಪೂರ್ತಿ ಗಲೀಜ್ ಆಗೋಗ್ಬಿಡ್ತು.
0: ಬಹಳ ರೋಚಕವಾದ ಅನುಭವ.
1: ಅವ್ನು ಇನ್ನೂ ಬಿಟ್ಟಿದ್ರೆ ಪೂರ್ತಿ ಮುಳುಗೆ ಹೋಗ್ಬಿಡ್ತದೆ, ಹಿಡ್ಕೊಳ ಗೆಳೆಯ ಹಿಡ್ಕೊಳ ಅಂದ ತಕ್ಷಣನೆ ಹಿಡ್ಕೊಂಡ್ ಎಳ್ಕಂದ ಮೇಲೆ
0: ಸದ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ.
1: ಆಮೇಲೆ ಹೋಗಿ ಒಂದ್ ಬೋರ್ ಹತ್ರ ಹೋಗಿ, ನೀನು ಬೋರ್ ಹ್ಯಾಂಡ್ಲ್ ಇದನ್ ಮಾಡು, ನಾನು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕಂತೇನಿ, ಮನೆಗೆ ಹೋದ್ರೆ ಸರಿಯಾಗಿ ಬಾರಿಸ್ಬಿಡ್ತಾರೆ ಅಂತಂದ ಹೇಳಿ ಆ ಒಂದು ಕತೆ ಈಗ ನೆನಪಾಯ್ತು ಸರ್ ನನಗೆ.
0: ಬಹಳ ತಮಾಷೆ ಆಗಿದೆ, ಹೇಳಿ ಯಾವ ಹಾಡ್ಬೇಕು ಸರ್?
1: ಸರ್ ನಮ್ದು ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ
0: ಓಕೆ,
1: ನನಗೆ ನನ್ನ ಹೆಂಡತಿಗೋಸ್ಕರ ಈ ಬಂಧನ ಚಿತ್ರದಿಂದ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಈ ಹಾಡ್ಬೇಕು ಸರ್.
0: ನೀವೇ ಹಾಡಿದ್ರೆ ಚೆನ್ನಾಗಿರುತ್ತೇನಪ್ಪ.
1: ಇಲ್ಲ ಸರ್, ನಾನೇ ಹಾಡಿದ್ರೆ ಚೆನ್ನಾಗಿರೋದಿಲ್ಲ.
0: ಓಕೆ ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್, ನಮಸ್ಕಾರ.
0: ನಮಸ್ತೆ.

0: हेलो हेलो
1: हेलो
0: ಹೇಳಿ ಯಾರ್ ಮಾತಾಡೋದು
1: ಗುಜರಾತಿಂದ ಗುರ್ಪಡೆ ಸರ್
0: ಗುರ್ಪಡೆ ಸರ್ ಯಾವ ಫಿಲ್ಮ್ ಮಾಡಬೇಕು
1: ಇದು ತುಂಬಿದ ಕೊಡ ಚಿತ್ರದ್ದು ಅಂತಿಂತ ಹೆಣ್ಣು ನೀನಲ್ಲ
0: ತುಂಬಿದ ಕೊಡ ಓಕೆ ನಿಮ್ಮ ಬಾಲ್ಯದ್ದು ಒಂದು ತಮಾಷೆ ಆಗಿರೋದು ಒಂದು ನಿಮಿಷ ಹಂಚ್ಕೊಳ್ಳಿ ಅನುಭವ
1: ಬಾಲ್ಯದ್ದು ತಮಾಷೆದ
0: ಹ್ಮ್ ಸರ್
1: ತಮಾಷೆ ಅಂತಂದ್ರೆ ತಮಾಷೆ ಅಂತಂದ್ರೆ ಪೇಚಿಗೆ ಸಿಲ್ಕೊಂಡಿದೀನಿ ಅಷ್ಟೇನೆ
0: ಅದೇ ಹೇಳಿ
1: ಅಂದ್ರೆ ಅದು ನಾನು 8th ತರಗತಿಯಲ್ಲಿ ಓದ್ತಾ ಇದ್ದಿದ್ದು
0: ಓಕೆ
1: ಅಲ್ಲಿವರೆಗೂ ಸಹ ನಾನು ಈ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ಡಿಬೇಟ್ಗಳಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಲಿಲ್ಲ
0: ಓಕೆ
1: ಅವಾಗ ತಾನೇ ಫ್ರೆಶ್ ಆಗಿ ಅಡ್ಮಿಷನ್ ಆಗಿದ್ದೆ 8th ಅಲ್ಲಿ ನಮ್ದು ಪೇಪರ್ಟೌನ್ ಹೈಸ್ಕೂಲ್ ನಂದು ಅಲ್ಲಿ ಏನ್ ಮಾಡ್ತಾ ಇದ್ರು ಸ್ಕೂಲಿಂದ ಚರ್ಚಾ ಪಟುಗಳನ್ನು ಆಯ್ಕೆ ಮಾಡಬೇಕಿತ್ತು
0: ಓಕೆ
1: ಅದಕ್ಕೋಸ್ಕರ ಒಂದು ಟಾಪಿಕ್ ಕೊಟ್ಬಿಟ್ಟು ಮಾತನಾಡಕ್ಕೆ 8th, 9th, 10th ಮೂರ್ ಜನಕ್ಕೂ ಸೇರಿಸ್ಬಿಟ್ಟು ಒಂದು ಕಾಂಪಿಟೇಷನ್ ಒಂದು ಫಂಕ್ಷನ್ ಇಟ್ಟಿದ್ರು
0: ಓಕೆ
1: ಅವಾಗ ನಮ್ಮಮ್ಮ ಏನ್ ಮಾಡಿದ್ರು ಇದು ಆ ಟಾಪಿಕ್ ಬಗ್ಗೆ ಬರ್ಕೊತ್ತಿ ಬಹಳ ಮಾಡಿಸಿ ಅವಾಗ ನಮ್ಗೆ ಓನ್ ಸ್ವಂತವಾಗಿ ಮಾತನಾಡೋ ತಾಕತ್ ಇರ್ಲಿಲ್ಲ
0: ಓಕೆ
1: ಅವ್ರ ಏನ್ ಹಾಕೊಟ್ಟಿದ್ದು ಚೌಕಟ್ಟು ಅದನ್ನ ಬಯಟ್ ಮಾಡಿ ಅಲ್ಲಿ ವೇದಿಕೆಗೆ ಹೋಗಿ ಕೂಡ್ಲೆ ವೇದಿಕೆಗೆ ಹೋಗಿ ಸ್ಟಾರ್ಟ್ ಮಾಡಿದ ಕೂಡ್ಲೆ ಅಷ್ಟು ಜನರು ಯಾರು ಹುಡುಗರೆಲ್ಲ ಕೂತಿದ್ರು ಫಂಕ್ಷನ್ ಅಲ್ಲಿ ದೊಡ್ಡ ಜನರ ಸಾಗರ ಹಂಗೆ ಮೋಸ್ಟ್ಲಿ ಕಾಣಿಸ್ತು ನನ್ಗೆ ಶಬ್ದಗಳೆಲ್ಲ ಮರೆತು ಹೋಗಿ ನಾಲ್ಗೆ ಒಣಗೋಗಿ ತರುವಾಗ ಸ್ಟಾರ್ಟ್ ಮಾಡಿದೆ ನಗ್ತಾ ಇದಾರೆ ಅಲ್ಲಿಗೆ ಅಲ್ಲಿ ಹುಡುಗರೆಲ್ಲ ನಗ್ತಾ ಇದಾರೆ ಮತ್ತೆ ನಿಲ್ಲಿಸ್ತೀನಿ ಮತ್ತೆ ನೆನಪು ಬರ್ತಾ ಇದೆ ಮತ್ತೆ ಕಣ್ಣಲ್ಲಿ ನೀರು ಹರಿತಾ ಇದೆ ನನಗೆ ಅವಮಾನ ಅಂತ ತಿಳ್ಕೊಂಬಿಟ್ಟಿದ್ ನಾನು ಮತ್ತೆ ಅದನ್ನ ಮುಗಿಸಿ ಮತ್ತೆ ಇದು ಮಾಡಿ ಮತ್ತೆ ಮನೆಗೆ ಬಂದ್ಬಿಟ್ಟು ಅಮ್ಮನಿಗೆ ಹೇಳಿದ್ ನಾನು ಅಮ್ಮ ನನ್ನ ಜೀವನದಲ್ಲಿ ಈಗ ನೆಕ್ಸ್ಟ್ ನನಗೆ ವೇದಿಕೆ ಹತ್ತಿಸ್ಬೇಡ ಈಗ ಅಂತೇಳಿ ಆದ್ರೆ ನಮ್ಮಅಮ್ಮ ಒಂದು ರೀತಿ ಹಠಮಾರಿ ಹಠವಾದಿ ಬಿಡ್ಲಿಲ್ಲ ಬಿಡ್ಲಿಲ್ಲ ಅದ್ರ ಪ್ರಯತ್ನ ಏನಾಯ್ತು ಅಂದ್ರೆ 10th ಐ ವಾಸ್ ನಂಬರ್ 1 ಡಿಬೇಟರ್ ಇನ್ ಭದ್ರಾವತಿ ತಾಲೂಕ್
0: ವೆರಿ ಗುಡ್ ವೆರಿ ಗುಡ್ ಒಳ್ಳೆ
1: ಪುರಸಭೆನಲ್ಲಿ ಏನ್ ನಡೀತು ಅವಾಗ ನಗರಸಭೆ ಪುರಸಭೆ ಆಗಿತ್ತು
0: ಭದ್ರಾವತಿದು
1: ಅವಾಗ ಯಾರು ಪ್ರೆಸಿಡೆಂಟ್ ಆಗಿದ್ರು ಅಂತಂದ್ರೆ ಹ್ಯಾರಿಸ್ ನೀವು ಕೇಳಿದ್ರ ಶಾಸಕರು ಅವರ ತಂದೆ ಮಹಮ್ಮದ್ ಅನ್ನೋರು ಅಲ್ಲಿ ಸ್ಪೀಚ್ ನಂದು ನನ್ನ ಭಾಷಣ ನನ್ನ ಚರ್ಚಾಯಲ್ಲಿ ಕೇಳ್ಬಿಟ್ಟು ಅವ್ರು ಏನ್ ಮಾಡುದು ಬೆಳ್ಳಿ ನೋಡಿದ್ರೆ ಒಂದು 5 ರೂಪಾಯಿ ಆಗಿನ ಕಾಲಿ 5 ರೂಪಾಯಿ ಈಗಿನ ಕಾಲಿಗೆ 5 ರೂಪಾಯಿ ಗೊತ್ತಿಲ್ಲ
0: ಒಳ್ಳೇದು ಸರ್ ಒಳ್ಳೆ ಅಭಿಪ್ರಾಯ ಹಂಚ್ಕೊಂಡ್ರಿ ಧನ್ಯವಾದ ಕರೆ ಮಾಡಿದಕ್ಕೆ
2: ಮಿಂಚು ಕಣ್ಣ ಹೊರಳೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಸುಳಿ ಮಿಂಚು ಕಣ್ಣ

0: ஹலோ.
1: ஹலோ சார்.
0: யாரு? ஹலோ.
1: ஹலோ சார், சுமித்ரா
0: வந்தேன். சுமித்ரா மேடம், ஒಂದು ತಮಾಷೆ ಘಟನೆ ನೆನಪು ಮಾಡ್ಕೊಳ್ಳಿ. ಚಿಕ್ಕವರಿದ್ದಾಗ ಯಾವುದು ಭಕ್ತ ಕನಕ ದಾಸದಲ್ಲಿ ಯಾವುದು ನೋಡ್ತಾ ಇದ್ದೀನಿ. ಹಾಗೇರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಮ್ ಹಾಡು ಸಿಗ್ತಾ ಇಲ್ವಲ್ಲ. ಬೆಂಕಿಲಿ ಇಳಿದ ಹೂವು ಯಾವುದು?
1: ಬೆಂಕಿ
0: ಬೆಂಕಿಯಲ್ಲಿ ಅರಳಿದ ಹೂವು. ಒಂದು ಹಾಡಿದೆ, ತುಂಬಾ ದೊಡ್ಡ ಹಾಡು. ಯಾವ್ದು? ಅಮೃತ ಗಳಿಗೆ ಅಂದ್ರಿ ಅಲ್ಲ?
1: ಅಲ್ಲ ಸರ್, ಅಮೃತ ದಾರು.
0: ನೋಡ್ತಾ ಇದ್ದೀನಿ. ಹಾಗೆ ಇರಿ. ಆಯ್ತಮ್ಮ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.

0: हेलो हेलो ಹೇಳಿ, ಯಾರು ಮಾತಾಡೋದು?
1: ಸರ್ ಮಂಜುನಾಥ್ ಲಕ್ಷ್ಮೀ ಚಿಕಿತ್ಸೆ ಜನಪ್ರ
0: ಮಂಜುನಾಥ್ ಸರ್, ಯಾವ ಹಾಡಬೇಕು?
1: ನನಗೆ ಮಹಾಶಕ್ತಿ ಹಾಡ್ತಿರೋದು
0: ಯಾವುದು?
1: ಮಹಾಶಕ್ತಿಯ
0: ಮಹಾಕ್ಷತ್ರಿಯ.
1: ಈ ಭೂಮಿ ಬಣ್ಣದ ಪುರಿ
0: ಓಕೆ.
1: ಆಸುವನೆ ಆ ಶಿವನೇ ಚಾಚಿಕನ.
0: ಈಗ ನಿಮ್ಮ ಬಾಲ್ಯದ್ದು ಒಂದು ಸಣ್ಣ ತಮಾಷೆ ಘಟನೆ ನೆನಪು ಮಾಡ್ಕೊಳ್ಳಿ.
1: ತಮಾಷೆ ಘಟನೆ ಅಂದ್ರೆ ಸರ್, ನಾನು ಈ ನದಿಯಲ್ಲಿ ಬಟ್ಟೆ ಎಲ್ಲ ಸ್ನಾನ ಮಾಡ್ತಿದ್ರು. ನಮ್ ತಾಯಿ ಎಲ್ಲ ಬಟ್ಟೆ ತೊಳಿತಾ ಇದ್ರು.
0: ಓಕೆ.
1: ನಾನು ಸ್ನಾನ ಮಾಡ್ತಾ ಇದ್ದೆ, ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಸಾರಲ್ಲಿ ತೇರ್ಕೊಂಡು ಹೋಗ್ಬಿಟ್ಟಿದೀನಿ. ಸಾರಲ್ಲಿ ತೇರ್ಕೊಂಡು ನಮ್ಮ ಅಣ್ಣನು ಸೆದ್ದೆ ಇದ್ರು. ತಕ್ಷಣ ನಾನು ತಿರ್ಚಿಕೊಂಡೆ, ನೋಡ್ಕೊಂಡು ಒಂಚೂರು ಹೆಜ್ಜೆ ಮಾತ್ರ ಇಟ್ಕೊಂಡಿದೀನಿ. ಎತ್ತಿ ರಪ್ಪ ರಪ್ಪ ರಪ್ಪ ರಪ್ಪ ಎರಡು ಬಿಟ್ಟು ನಮ್ಮ ಅಣ್ಣಂದ್ರೆ ಇಬ್ರು.
0: ಓಕೆ.
1: ಅದು ಯಾವತ್ತೂ ಮರಿತಾರ್ದಂತದೊಂದು.
0: ಇಲ್ಲಿ ಏನ್ ಮಾಡ್ತೀರಿ ಪಾಪ, ಸ್ವಲ್ಪ ಕೈ ಬಿಟ್ಟಿದ್ರೆ ನೀವು ಇಷ್ಟೊತ್ತಿಗೆ ಶಿವನ್ ಪಾದ ಸೇರ್ಕೊಬಿಡ್ತಿದ್ರಿ. ಆ ಭಯಕ್ಕೆ ಹೊಡೆದಿರ್ತಾರೆ. ಓಕೆ, ಧನ್ಯವಾದ ಮಂಜುನಾಥ್ ಅವರೇ.
1: ಧನ್ಯವಾದ.
0: ನಿಮ್ಗೆ

0: हेलो हेलो हेलो,
1: हेलो
0: ಹೇಳಿ, ಯಾರು ಮಾತಾಡೋದು?
1: ಸರ್ ನಮಸ್ತೆ.
0: ನಮಸ್ಕಾರ.
1: ಮೋನಿಕಾ ಹಾ ಪನಾಲಿಂದ.
0: ಮೋನಿಕಾ ಮೇಡಮ್, ಒಂದು ಹಾಡ್ ನೆನಪು ಮಾಡ್ಕೊಳ್ಳಿ. ಯಾವ್ದು ಬೇಕು?
1: ಹಳೆ ಸಿನಿಮಾದೊಂದು ಬೇಕು ಸರ್.
0: ಯಾವುದು?
1: ವಿಷ್ಣುವರ್ಧನ ಅತ್ತೆಯವ್ರದ್ದು
0: ಫಿಲ್ಮ್. ಯಾವುದು?
1: ಸುವರ್ಣ ಸೇತುವೆ.
0: ಸುವರ್ಣ ಸೇತುವೆ. ಈ ಫಿಲ್ಮ್ ನೋಡಿದಿರಾ?
1: ತುಂಬಾ ವರ್ಷದಿಂದ.
0: ಓಕೆ, ಯಾವ ಹಾಡು ಬೇಕಿದ್ರಲ್ಲಿ?
1: ನಿನ್ನ ಕೊಂಕು ನೋಟವ ಅಂತ ಒಂದು ಸಾಂಗ್
0: ಇದೆಯಾ? ನಿನ್ನ ಕೊಂಕು ನೋಟವ. ಓಕೆ, ಈಗ ಬಾಲ್ಯದ್ದು ಏನಾದ್ರೂ ತಮಾಷೆದು ಒಂದು ಘಟನೆ ನೆನಪು ಮಾಡ್ಕೊಳ್ಳಿ. ಒಂದೆರಡು ನಿಮಿಷದಲ್ಲಿ ಹೇಳಿ. ಹೇಳಿ ಹೇಳಿ.
1: ಕಾಲೇಜ್ ಡೇಸ್.
0: ಓಕೆ,
1: ಫಸ್ಟ್ ನಾವು ಹೋಗ್ತಾ ಇದ್ವಿ. ಅವಾಗ ನನ್ನ ಫ್ರೆಂಡ್ ಒಬ್ಳು, ಅವಾಗ ಅವ್ರು ಇನ್ನೊಂದ್ ಸೆಕೆಂಡ್ ಫೇಲ್ ಒಂದ್ ಹುಡುಗ ಇದ್ದ, ಅವರಿಬ್ರು ಲವ್ ಮಾಡ್ತಾ ಇದ್ರು. ಅವಾಗೆಲ್ಲ ಲವ್ ಲೆಟರ್, ಈಗಿನ ತರ ಮೊಬೈಲ್ ಇರ್ಲಿಲ್ವಲ್ಲ,
0: ವಾಟ್ಸ್ಆಪ್ ಇಮೇಲ್ ಏನಿರ್ಲಿಲ್ಲ,
1: ಎಂತದಿಲ್ಲ, ಫೇಸ್ಬುಕ್ ವಾಟ್ಸ್ಆಪ್ ಏನಿರ್ಲಿಲ್ಲ, ಅಲ್ಲ ಮೊಬೈಲ್ ಇರ್ಲಿಲ್ಲ ಆಗಿನ್ನ.
0: ಕರೆಕ್ಟ್.
1: ಆಗ ಲವ್ ಲೆಟರ್ಸ್ ಗ್ರೀಟಿಂಗ್ಸ್ ಆ ತರದ್ದು. ಅವನು ಲೆಟರ್ ಎಲ್ಲ ಬರೀತಾ ಇದ್ದ, ಅದಕ್ಕೆ ನಾವೇ ಎಲ್ಲ ಪೋಸ್ಟ್ಮನ್ ಕೆಲಸ ಮಾಡ್ತಾ
0: ಇದ್ವಿ.
1: ಅವಾಗ ಅವನು ಒಂದಿನ, ನಾಳೆ ಕಾಲೇಜಿಗೆ ಬರ್ಬೇಕಾದ್ರೆ ನಿನ್ನ ಭಾವಚಿತ್ರ ತೆಗೆದುಕೊಂಡು ಬಾ ಅಂತ ಏನೋ ಬರ್ದಿದ್ನಂತೆ. ಅವಳಿಗೆ ನಾವೇನ ಅದ್ ನೋಡ್ತಿರ್ಲಿಲ್ಲ, ಕೊಡ್ತಾ ಇದ್ವಿ ಅಷ್ಟೇ, ರವಾನೆ ಮಾಡ್ತಾ ಇದ್ವಿ. ಅವಳಿಗೆ ಅದು ಅರ್ಥ ಆಗಿಲ್ಲ, ಫೋಟೋ ಅಂತ ಹೇಳೇ ಅಭ್ಯಾಸ, ಭಾವಚಿತ್ರನೂ ಗೊತ್ತಾಗಿಲ್ಲ. ಅವಳು ಏನ್ ಮಾಡ್ಬಿಟ್ಟಿದ್ದಾಳೆ, ಅವ್ರ ಅಕ್ಕ ಬಾಬುನ್ ಫೋಟೋ ತಗೊಂಡ್ಬಿಟ್ಟಿದ್ದಾಳೆ. ಭಾವಚಿತ್ರ ಅಂದ್ರೆ ಆಮೇಲೆ ಕೊಡಕ್ ಮುಂಚೆ, ಅವನು ಕೊಡಕ್ ಮುಂಚೆ ನಮ್ಮ ಹತ್ರ ಹೇಳದ್ಲು, ಹಿಂಗೆ ಲೆಟರ್ ಅಲ್ಲಿ ಬರ್ದಿದ್ದ, ಹಿಂಗ್ ತಗೊಂಡ್ ಬಂದಿದ್ದೀನಿ ಅಂತ. ನಾವು ಫ್ರೆಂಡ್ಸ್ ಎಲ್ಲ ಬಿದ್ದು ಬಿದ್ದು ನಚ್ಚಿದ್ದು, ಅಯ್ಯೋ ತೆಡ್ಡಿ, ಭಾವಚಿತ್ರ ಅಂದ್ರೆ ನಿನ್ ಫೋಟೋ ಅಂತ ಅರ್ಥ, ನೀನ್ ಮಕ್ಕನ್ ಬಾವನ್ ಫೋಟೋ ಯಾಕೆ ತಗೊಂಡ್ ಬಂದಿದ್ಯಾ ಅಂತ ಹೇಳಿ. ಸರಿ, ಅವಳು ಕವನ ಕೊಟ್ಟಿರ್ಲಿಲ್ಲ ಇನ್ನು, ಕೊಟ್ಟಿದ್ರೆ ಇನ್ನು ಅದು ಆಸಾಸ್ಪದ ಆಗ್ತಾ ಇತ್ತು.

0: ಅದು ಇನ್ನು ನನಗೆ ಅದೇನಾದ್ರು ಹೊರಡೆ ನೆನಪಾದಾಗೆಲ್ಲ ತುಂಬಾ ಅವಳು ನೆನ್ಪಿಸ್ಕೊಳಗೆಲ್ಲ ತುಂಬಾ ನಗು ಬರುತ್ತೆ.
1: ಭಾವಚಿತ್ರ ಚೆನ್ನಾಗಿದೆ, ಒಳ್ಳೆ ಜೋಕ್ ಹಂಚ್ಕೊಂಡ್ರಿ. ಧನ್ಯವಾದ, ನಿಮ್ ಮಾಡ್ಕೊಳ್ಳೋಣ.

0: హలో
1: హలో నమస్తే.
0: నమస్కార గారు,
1: చంద్రిక నేర్లగుండి.
0: చంద్రిక అవరే, ಯಾವ ಹಾಡು ಬೇಕು?
1: ನನಗೆ ಎರಡು ಕನಸು ಚಿತ್ರದಿಂದ ತಮ್ಮ ತಮ್ಮ ನನ್ನಿ ಮನಸ್ಸು ಮರೆಯುತ್ತಿದೆ.
0: ಕಿರಿ ನೋಡ್ತಾ ಇದ್ದೀನಿ. ಎರಡು ಕನಸು ಬಾಲ್ಯದ್ದು ಯಾವ್ದಾದ್ರು ತಮಾಷೆ ಘಟನೆ ನೆನಪು ಮಾಡ್ಕೊಂಡು ಒಂದ್ ಎರಡು ನಿಮಿಷದಲ್ಲಿ ಹೇಳಿ.
1: ಖಂಡಿತ. ನನ್ಗೆ ನಾನು ಸೆವೆಂತ್ ಐತೆ ಅನ್ಸುತ್ತೆ, ಶಾಲೆಗೆ ಊಟಕ್ ಬಂದ್ವಿ ಮನೆಗೆ. ಊಟಕ್ ಬಂದಾಗ ನನ್ಗೆ ಅಕ್ಕ ಸ್ವಲ್ಪ ಊಟ ಬಡಿಸ್ಬೇಕಾರೆ ಅನ್ನದ್ದು ಸಾರಿಂದ ಸೌಟ್ ಎಲ್ಲ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡಿಡು ಅಂದ್ರೆ ನಾನು ಹಂಗೆ ಇಟ್ಬಿಟ್ಟೆ. ಇಟ್ಟು ತಟ್ಟೆಗೆ ಊಟಕ್ ಹಾಕೊಂಡು ಕೂತ್ಕೊಂಡೆ. ಅವಾಗ ಏನ್ ಮಾಡಿದ್ರು, ನಿನ್ ಎಷ್ಟು ಗಲೀಜ್ ಮಾಡಿದೀಯ ನೀನು ಸಣ್ಣ ಹುಡುಗಿನ ಅಂತೇಳಿ ಅವಳ್ ಬಂದು ಸರಿಯೇ ಹಿಂಗೆ ಹೊಡೆಯಕ್ ಹೋದ್ರೆ ನನಗ್ ಮುಖ ಕೊಟ್ಬಿಟ್ಟೆ. ಅದು ಮುಖ ತುಟಿಗೆ ಹೊಡೆತ ಬಿದ್ಬಿಡ್ತು. ಅದು ಇಷ್ಟ ಅದೇ ಟೈಮಿಗೆ ಇಷ್ಟ ಅಪ್ಪ ಆಗ್ಬಿಡ್ತು. ನನ್ನ ದೊಡ್ಡಪ್ಪನ ಮಗ ಪುಟ್ಟೇಶ್ ಅಂತ ಇದ್ದ, ಅವನು ನನ್ನ ಜೊತೆಗೆ ಸ್ಕೂಲ್ಗೆ ಹೋಗ್ತಿದ್ವಿ, ಬಂದ್ಬಿಟ್ಟ ಅದೇ ಟೈಮಿಗೆ. ಆಮೇಲೆ ನನ್ ಹಿಂಗ್ ಸುಮ್ಮನಿದ್ದೆ, ಅವ್ನಿಗೆ ಏನು ಹೇಳಲಿಲ್ಲ. ಆಮೇಲೆ ಶಾಲೆಗೆ ಹೋದ ತಕ್ಷಣ ಎಲ್ಲರೂ ಏನಾಗಿದೆ ಏನಾಗಿದೆ ಅಂತ ಎಲ್ಲರೂ ಕೇಳ್ತಿದ್ರು. ನಾನು ಇಲ್ಲ ಏನೋ ಹುಳು ಕಚ್ಚಿಬಿಟ್ಟಿದ್ದೆ ಅಂತ ಹೇಳ್ತಿದ್ದೆ. ಅವನು ನಿಂತ್ಕೊಂಡು ಪಿರಿಯಡಲ್ ಕ್ಲಾಸ್ ಅಲ್ಲಿ ಇಲ್ಲ ಇವಾಗಿನ ನಮ್ಮ ಅಕ್ಕ ಹೊಡೆದ್ಬಿಟ್ಲು. ಓ ಸರ್, ಎಲ್ಲರೂ ಉಳ್ಳುಳ್ಳಾಡ್ ನಕ್ಬಿಟ್ರು. ಇವಾಗ ನಾನ್ ನೋಡಿದೆ ಸುಳ್ಳು ಹೇಳ್ತಿರಲ್ಲ, ಅವಳು ಅಕ್ಕ ಹೊಡೆದಿದ್ದದು ಲೈಫಲ್ಲೇ ಮರೆಯಂಗಿಲ್ಲ ಅಂತ ಅಣ್ಣ ನನ್ ಮೇಲೆ ಹೇಳಿದ್ದು. ಅದೊಂಥರ ಜೋಕ್ ತರನೇ ತಗೊಂಡ್ಬಿಟ್ಟಿದ್ದೀನಿ.
0: ಧನ್ಯವಾದ, ನಿಮ್ ಮಾಡ್ಕೊಳ್ಳೋಣ.

0: हेलो ಹಲೋ ನಮಸ್ಕಾರ ಯಾರು ಮಾತಾಡೋದು ಗೀತ ಅವ್ರೆ ಯಾವ ಹಾಡು ಬೇಕು ಪ್ರಪಂಚ ನಮ್ಮಲ್ಲಿ ಇದೆಯಾ ಹಾಡು
1: ಕೇಳಿಲ್ಲ ಸರ್
0: ನೋಡೋಣ ಪ್ರಪಂಚ ಇಲ್ಲ ಗೀತ ಅವ್ರೆ ಬೇರೆ ಯಾವ್ದಾದ್ರು ಹೇಳ್ತೀರಾ ಹಲೋ ಕೇಳಿಸ್ತಿದ್ಯಾ ಮಾತಾಡೋದು ಓಕೆ ಯಾವ ಹಾಡು ಬೇಕು ಹಲೋ ಹಲೋ ಕೃಷ್ಣ ನೀ ಬೇಗನೆ ಬರೋಣ ಓಕೆ ಅಲರೆ ಅಲರೆ ಬೇಕಾ ಓಕೆ ನಿಮ್ಮ ಬಾಲ್ಯದ ಒಂದು ನೆನಪು ಮಾಡ್ಕೊಳ್ಳಿ ತಮಾಷೆ ಘಟನೆ
1: ತಂದೆಗೆ ಒಂದು ದಿನ ದುಡ್ಡು ಕೊಡಿ ಅಂದ್ರೆ ಇವಾಗ ಏನಾದ್ರು ತಗೋಬೇಕು ಅಂತ ಕೇಳಿದ್ದೆ
0: ಓಕೆ
1: ಅವರು ದುಡ್ಡು ಕೊಟ್ಟರೆ ಸರ್ ನಾನು ಮತ್ತೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅವ್ರು ಏನ್ ಬಿಸಿ ಇದ್ರು ಅಪ್ಪಾಜಿ ಏನ್ ತರಬೇಕು ಅಂಗಡಿಗೆ ಹೋಗಿ ಏನ್ ತರಬೇಕು ಅಂತ ಕೇಳಿದ್ದೆ ಅವರು ಕಾಫಿ ತಗೊಂಬರಮ್ಮ ಅಂತ ಹೇಳಿದ್ರು ಸರ್
0: ಏನು
1: ಕಾಕುಳ್ಳು
0: ಏನಂಗಂದ್ರೆ
1: ಹಂಗಂದ್ರೆ ಏನಂತ ನಿಮ್ಗೆ ಗೊತ್ತಿರ್ಲಿಲ್ಲ ಕೇಳಿದೆ ನಾನು ಆ ತರ ನಮ್ಮ ಅಂಗಡಿಲಿ ಏನ್ ಇಲ್ಲ ಅಂತ ವಾಪಸ್ ಕಳ್ಸಿದ್ರು ಸರ್ ಅವರು ಬಂದ್ರೆ ನಮ್ ತಂದೆ ಕೇಳಿದ್ರು ಸರ್ ಅದು
0: ಕುಳ್ಳು ಅಂತಾರೆ ಅದಕ್ಕೆ ಕೇಳಿದ್ದೆ ನಾನು ಬೆರಣಿ ಅಂತಾರೆ ಓಕೆ ಓಕೆ ಆಯ್ತು ಆಯ್ತು ಧನ್ಯವಾದ ಕರೆ ಮಾಡಿದಕ್ಕೆ

0: ಹಲೋ
1: ಹಲೋ
0: ಹೇಳಿ, ಯಾರು?
1: ನಾನು ಸೌಮ್ಯ ಶೇಖರ್ ಅಂತ ಸರ್.
0: ಸೌಮ್ಯ ಮೇಡಮ್, ಯಾವ ಫಿಲ್ಮ್ ಹಾಡ್ಬೇಕು
1: ಸರ್? ಅರುಣ ರಾಜ್ ಅವರಿಂದು ಒಳ್ಳೆದ ಹಾಲು ಒಳ್ಳೆದ ಮುತ್ತು ಅಂತ ಒಂದು ಹಾಡು ಹೇಳಿ.
0: ಅರುಣ ರಾಗ,
1: ಅದು ಅರುಣ ರಾಗ ಅಂತ ಒಳ್ಳೆದ ಹಾಲು
0: ಇಲ್ವಲ್ಲ ಹಾಡು?
1: ಅದು ಒಡೆದ ಹಾಲು ಅಂತ ಒಂದು ಫಿಲ್ಮ್ ಇದೆ ಸರ್, ಅದರೊಳಗಿಂದ ಬರ್ಬಹುದು ಏನ್ರಿ? ಒಟ್ನೊಳಗೆ ಕೇಳಿನಿ ನಾನು ಹಾಡ, ಅದು ಯಾವ ಫಿಲ್ಮ್ ಅಂತ ಗೊತ್ತಿಲ್ಲ. ಹೇಳಿ ಬಿಡ್ರಿ, ಅರುಣ ರಾಗ ಹೇಳಿ ತಗೋರಿ. ನಾನೊಂದು ತೀರ ನೀನೊಂದು ತೀರ ಅಂತ ಹೇಳ್ಕೊಂಡಿದ್ದೆ.
0: ಒಡೆದ ಹಾಲು ನೀವು ಹೇಳಿದ್ದು?
1: ಹಾ,

0: ಹಾಡು ಇದೆ.
1: ಓಕೆ ಸರ್.
0: ಓಕೆ, ತಮಾಷೆ ನೆನ್ಪ್ ಮಾಡ್ಕೊಳ್ಳಿ, ಒಂದು ನಿಮಿಷದಲ್ಲಿ ಹೇಳಿ, ಒಂದೆರಡು ನಿಮಿಷದಲ್ಲಿ.
1: ಸರ್, ನಾವು 10 ವರ್ಷಕ್ಕಿಂತ ಇನ್ನ ಸಣ್ಣಕ್ಕಿದ್ದೆ ಸರ್. ನಾನು, ನಮ್ಮ ಅಕ್ಕ, ನಾನು ಬೇರೆ ಅಜ್ಜಿ ಮನೆಗೆ ಮನ್ಕೊಳಕ್ ಹೋಗ್ತಿದ್ದೇವಿ. ಅಲ್ಲಿ ನಾಟಕ ಬರ್ತಿತ್ತು ಸರ್. ತಿಂಗಳಾನ್ಗಟ್ಲೆ ಒಂದು ಚೇರ್ ತೊಡೆದು ನಾಟಕ ಚಂದ ಚಂದ ಇರ್ತಿದ್ದು ನಮ್ಮ ಮನೆ ಕಳಿಸ್ತಿದ್ದಿಲ್ಲ. ನಾನು ನಮ್ಮ ಅಕ್ಕ ಏನ್ ಮಾಡಿದ್ವಿ, ನಾವು ಅಜ್ಜಿ ಮನೆ ಮನ್ಕೊಳಕ್ ಹೋಗ್ತಿರ್ತೀವಿ, ಈ ನಾಟಕ ಮೂಲಕ ಹೋಗಿದ್ದೇವ್ರಿ. ಮುಂಜಾನೆ ಅತ್ತು ಬಂದು ಮತ್ತೆ ಇದಕ್ಕಿದ್ದಂಗೆ ಇದ್ದೇವಿ. ಯಾಕೆ ಅಜ್ಜಿ ಏನ್ ಮಾಡ್ಯಾಳ, ನಿನ್ನೆ ರಾತ್ರಿ ಯಾಕೆ ಬಂದಿಲ್ಲ, ಇವ್ರಿಬ್ರು ಮನ್ಕೊಳಕ್ ಕೇಳ್ಯಾಳ. ನಮ್ಮವ್ವ ತಮಾಷೆ ಕೇಳ್ರಿ, ನಮ್ಮನ್ನ ಬಾತ್ರೂಮ್ದಾಗ ಹಾಕಿ ಲಟ್ಟನ್ ಕಿಲೆ ಹೊಡೆದ್ರ ಬಾವಾಗೆ ಬಾಯಿ ಬಿಟ್ಟೇವಿ ನಾವ್ ನಾಟಕ ಹೇಳಕ್ ಹೋಗ್ಯವ್
0: ಅಂತೇಳಿ. ಲಟ್ಟಣಿಗೆ ಹೊಡ್ತ ತಿನ್ಬಿಟ್ರ.
1: ಹೌದು ಸರ್, ಅಷ್ಟು ಚಿಕ್ಕ ವಯಸ್ಸಾಗಿ ಇದ್ದಿದ್ದು ಇನ್ನಾದ್ರೂ ನೆನಪೈತಿ ನಮಗ. ನಮ್ಮಕ್ಕ ದೊಡ್ಡವಳು ಇದ್ದು ನಾ 10 ವರ್ಷಕ್ಕಿಂತ ಇನ್ನು ಸಣ್ಣಕ್ಕಿದ್ದೆ, ಏನು ಗೊತ್ತಾಗ್ತಿದ್ದಿಲ್ಲ. ಹಾಸಿಗೆ ತಗೊಂಡು ದಿನಾನು ಹೋಗ್ತಿದ್ದೇವಿ, ತೆಲುಗು ಮದ್ದಿಂಬು ಎಲ್ಲ ತಗೊಂಡು ಅದನ್ನ ಇಟ್ಕೇಸಿಂದ ಇದಕ್ಕಿದ್ದಂಗೆ ಅವ್ರಿಗೆ ಅಜ್ಜಿ ಏನ್ ಮಾಡ್ಯಾಳು, ಯಾಕೆ ಬಂದಿಲ್ಲ ನಿಮ್ಮ ಮಕ್ಕಳು ಮನ್ಕೊಳಕ್ಕೆ ಅಂತ ಕೇಳಿದಾಗ ನಮ್ಮವಾಗ ಗೊತ್ತಾಯ್ತು. ಅದು
0: ಗೊತ್ತಾಗ್ಬಿಡ್ತು. ಆಮೇಲೆ ಲಟ್ಟಣಿಗೆ ನೋಡಿದ ತಕ್ಷಣ ನಿಮಗೆ ನಾಟಕ ನೆನಪಾಗ್ತಿತ್ತೇನೋ? ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ನಮಸ್ತೆ ರೀ.
0: ನಮಸ್ಕಾರ, ಯಾರು ಮಾತಾಡೋದು?
1: ಸರ್, ನಾನು ಶಿವಲಿಂಗಯ್ಯ ಹಿರಿಯ ಮಾತ್ರ, ಬೆಳಗಾವಿ ಜಿಲ್ಲೆ ರಾಜಾಪುರ ಮೂಳುಕುಡದಿಂದ ಮಾತಾಡೋರು.
0: ಶಿವಲಿಂಗಯ್ಯ ಅವರೇ, ಯಾವ ಫಿಲ್ಮ್ ಹಾಡ್ಬೇಕು?
1: ನೀ ಬರೆದ ಕಾದಂಬರಿ ರೀ ಫಿಲ್ಮ್ ಸರ್, ಅದರಲ್ಲಿ ನೀನೇತಿದ ನೆನಪೆಲ್ಲವೂ ಆ ಕಾದಂಬರಿ.
0: ಓಕೆ, ನಿಮ್ಮ ಬಾಲ್ಯದ್ದು ಒಂದು ನೆನಪು ಮಾಡ್ಕೊಳ್ಳಿ, ತಮಾಷೆ ಘಟನೆ ಒಂದು ನಿಮಿಷ.
1: ಏನ್ರಿ ಸರ್ ಬಾಲ್ಯದ ನೆನಪು? ಬಾಲ್ಯದಲ್ಲಿ ನಾವೆಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ವಿ ರೀ. ಬಾಲ್ ಜೋರ ಮಳೆ ಬರ್ತಂದ್ರೆ ನಮ್ಮ ತಂದೆಯವರು ನಮ್ಮ ಶಾಲೆಗೆ ಕಳ್ಸಕ್ ಬರ್ತಿದ್ರು ಸರ್, ನಿಜವಾಗ್ಲೂ ಅದು ಬಾಲ್ ನೆನಪಾಗ್ತದ
0: ನಿಮಗೆ.
1: ಮತ್ತೆ ಶಾಲೆ ಬಿಟ್ಟಾಗ ಮಳೆ ಬರ್ತಂದ್ರೆ ಮಳೆ ಬರ್ತಿತ್ತಂದ್ರೆ ಛತ್ರಿ ತಗೊಂಡ್ ನಮ್ಮ ಅಪ್ಪ ಕರೆಯಾಗ ಬರ್ತಿದ್ರು ಸರ್.
0: ಧನ್ಯವಾದ, ನಿಮ್ ಹಾಡ್ ಕೇಳೋಣ.

0: हेलो
1: नमस्ते
0: नमस्कार राजूरे
1: नमस्कार
0: नमस्कार ಯಾವ ಹಾಡಬೇಕು
1: ಸರ್ ಇದು ಬಯಲು ದಾರಿಯಲ್ಲಿ ಎಲ್ಲಿ ನೀವು ನನಗ ಕಾಡು ರೂಪಸಿ
0: ಓಕೆ ಆಯ್ತು ಸರ್ ಈಗ ಬಾಲ್ಯದ ಒಂದು ಘಟನೆ ನೆನಪು ಮಾಡ್ಕೊಳ್ಳಿ ತಮಾಷೆ ಆಗಿರೋದು
1: ಸರ್ ನಮ್ದು ಅಂತದ್ದು ಅಂದ್ರೆ ನಮ್ದು ಅದೇ ತಮಾಷೆ ಅಂದ್ರೆ ಏನ್ ಗೊತ್ತಾ ಸರ್ ಬಾಲ್ಯದಲ್ಲಿ ನಾನು ಬಾರಿ ತುಂಟ ನಮ್ಮ ತಂದೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಾನು ಏನಾದ್ರು ಒಂದ್ ಕಿತಾಪತಿ ಮಾಡ್ತಿದ್ದೆ ನಮ್ ಬೋಟ್ ಇತ್ತು ಅಲ್ಲಿ ಯಾರಿದ್ರು ಸೈಕಲ್ ತಂದು ನಿಲ್ಸೋದು ಇನ್ನೊಂದ್ ಏನಾದ್ರು ಮಾಡಿದ್ರೆ ತಗೊಂಡೋಗಿ ಅದಕ್ಕೆ ಸೈಕಲ್ ಪಂಚರ್ ಮಾಡಿದ್ದು ಗಾಡಿ ಬಿಡೋದು ಏನಾದ್ರು ಮಾಡ್ತಾ ಇದ್ದೆ ಅವರೆಲ್ಲ ಬೈಯುವಾಗ ನಮ್ ತಂದೆ ದತ್ತ ತಗೊಂಡ್ ಮನೆ ಎಲ್ಲ ಸುತ್ತ ಬರ್ಸ್ಬಿಡೋರು ಅವ್ರ ಕೈ ಸಿಕ್ತಿರ್ಲಿಲ್ಲ ನಾನು
0: ಅದೇ ಒಂದ್ ತಮಾಷೆ ಆಟ ಧನ್ಯವಾದ ಕರ್ಮಿಡ್ದಕ್ಕೆ

0: हेलो हेलो हेलो
1: हेलो
0: ಹೇಳಿ, ಯಾರು ಮಾತಾಡೋದು?
1: ನಾ ಸುರೇಶ್ ಭಟ್, ಗೌರಿ ಬಿದ್ನೂರ್.
0: ಸುರೇಶ್ ಅವರೇ, ಯಾವ ಮಾಡ್ಬೇಕಿತ್ತು?
1: ಇದು ಗರುಡ ರೇಖೆ. ರವಿ ದಾರಿದ ಬಾ ಸಸಿ ಮೂಡಿದ
0: ಗರುಡ ರೇಖೆ. ಓಕೆ, ಆಯ್ತು. ನಿಮ್ಮ ಬಾಲ್ಯದ ಒಂದು ತಮಾಷೆ ಘಟನೆ ನೆನಪು ಮಾಡ್ಕೊಳ್ಳಿ ಒಂದ್ ನಿಮಿಷ.
1: ಬಾಲ್ಯದ ನೆನಪು ಅಂತ ನನಗೆ ಸ್ಕೂಲ್ದು ಜ್ಞಾಪನ ಬರ್ತೈತೆ. ನಾನು ನೆಕ್ಸ್ಟ್ ಏನಾದ್ರು ಹೋಮ್ವರ್ಕ್ ಕೇಳಿದಾಗ ನಾನು ಜಡಪನ್ನಂಗೆ ಆಕ್ಟಿಂಗ್ ಮಾಡ್ಬಿಡ್ತಾ ಇದ್ದೆ. ಆಮೇಲೆ ಚಪ್ಪರ್ ಹೊಡೆದು ಇದು ಆಟ ಆಡಕ್ಕೆಲ್ಲ ಹೊರಟೋಗ್ಬಿಡ್ತಾ ಇದ್ದೆ. ಒಂದು ಬಾಲ್ಯದ ನೆನಪು ನನಗೆ. ಹೌದು ಸರ್,
0: ಹೋಮ್ವರ್ಕ್ ಮಾಡಿದ ತಕ್ಷಣ ಜ್ವರ ಜ್ವರ ಬಂದ್ಬಿಡೋದು.
1: ಜ್ವರ ಅಂದ್ಬಿಟ್ಟು ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಮಾಡಿರಲ್ಲ ನಾವು. ಒಂದು ಜ್ವರ ಬಂದ್ಬಿಟ್ಟು ಬಿದ್ಬಿಡ್ತಾರೆ.
0: ಓಕೆ, ಯಾಕೆ ಹೊಡಿತಿದ್ರು ಮಾಸ್ಟ್ರು?
1: ಹೋಗ್ತಾ ಬಿಡ್ತಾ ಇದ್ರು.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ಮಿಂದೆ, ಗುಲಾದಿ ಬೆಂದೆ ನೆನಪಲ್ಲಿ ನೊಂದೆ ಬಾ.

ಆತ್ಮೀಯ ಕೇಳಿದ್ರೆ ಇದುವರೆಗೆ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಆರಂಭದಲ್ಲಿ ಕೇಳಿ ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ದಿಲ್ ಹೈ ಕಿ ಮಾನ್ತಾ ನಹಿ ಚಿತ್ರದ ಗೀತೆ.

ಬಳಿಕ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೇಳಿದ್ರೆ ಇದೀಗ ದಿಲ್ ಚಿತ್ರದ ಗೀತೆಯನ್ನು ಕೇಳೋಣ. ಅನುರಾಧ ಪೌಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ

ಜುಡಾ ಸ್ಯಾಂಡಿ ಹಾಗೂ ಈಶಾ ಸುಚಿ ಅವರ ಸ್ವರಗಳಲ್ಲಿ ಶಿವಾಜಿ ಸುರತ್ಕಲ್ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ ಕೇಳಿದ್ರೆ, ಇದೀಗ ಕೇಳಿ ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿದೆ ಪೊನ್ನಿಯನ್ ಸೆಲ್ವನ್ 2 ಭಾಗ ಚಿತ್ರದ ಗೀತೆ.

0: Butler.
1: Once upon a time in Jamali Gudda. ಇದು ಚಿತ್ರದ ಹೆಸರು. ಇದರ ಗೀತೆಯನ್ನು ಕೇಳ್ಕೊಂಡು ಬಂದ್ರೆ ವಿಜಯ ಪ್ರಕಾಶ್ ಹಾಗೂ ಹರ್ಷಿಕಾ ದೇವನಾಥ್ ಅವರ ಸ್ವರಗಳಲ್ಲಿ, ಹಾಗೆಯೇ ಇದೀಗ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠಗಳಲ್ಲಿ ಕುರುಕ್ಷೇತ್ರ ಚಿತ್ರದ ಈ ಗೀತೆ.

ಕೇಳಿದ್ರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮತ್ತು ಲೈವ್ ಸ್ಟ್ರೀಮಿಂಗ್ನಲ್ಲಿ ಚಿತ್ರಗೀತೆಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ರಿ. ಈಗ ಒಂದು ಸ್ಮಾಲ್ ಫಿಲ್ಲರ್ ಬ್ರೇಕ್ ತಗೊಳ್ಳೋಣ. ಈಗ ಒಂದು ವಿರಾಮದ ನಂತರ 5:30 ಮತ್ತೆ ನಮ್ಮ ನಿಲಯದಿಂದ ಎಫ್ಎಂ 103.5 101.4 ಮತ್ತು 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಒಂದು ಫಿಲ್ಲರ್ ಬ್ರೇಕ್.

ಕೇಳಿದ್ರೆ ಸಮಯ 5:30 ಇದೀಗ ಎಫ್ಎಂ 103.5 ಹಾಗೂ 101.4 ಮತ್ತು 675 ಮೀಡಿಯಂ ವೇವ್ ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಆಲಿಸಲಿಕ್ಕೆ ನಿಮಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ನಾನು ವಿದ್ಯಾ ಕಾರಂತ್. ಹಾಗೆ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಹೆಪ್ಪುಲಿ ಚಿತ್ರದ ಗೀತೆಯನ್ನು ಕೇಳಿ ಶ್ರೇಯಾ ಮತ್ತು ಶಾನ್ ಅವರ ಧ್ವನಿಗಳಲ್ಲಿದೆ.

ಓಕೆ ಕೇಳಿದ್ರೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ ಎಂ 103.5 ಹಾಗೂ 101.4. ಹಾಗೆ ಕೇಳಿದ್ರೆ ನಮ್ಮ ಕೇಳಗರು ಸಂದೇಶಗಳನ್ನ ಕಳಿಸಿರ್ತಾರೆ ಹಾಡುಗಳನ್ನ ಕೇಳ್ತಾ. ಹಾಗೆ ಅವರ ಸಂದೇಶಗಳನ್ನ ಓದ್ಬಿಟ್ಟು ನಾನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೆ. ನೋಡೋಣ ಯಾರೆಲ್ಲ ಕಳಿಸಿದ್ದಾರೆ ಸಂದೇಶ ಅಂತ ಹೇಳಿ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಕಳಿಸಿದ್ರೆ. ಜಯಾ ಪುಟ್ಟಸ್ವಾಮಿಯವರು ಕೆನಡಾದಿಂದ ಕಳಿಸ್ತಾರೆ, ಶುಭ ಸಂಜೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ. ಶುಭ ಸಂಜೆ ಮೇಡಮ್, ನಿರೂಪಣೆಗೆ ಸ್ವಾಗತ. ಈಗ ಪ್ರಸಾರ ಆಗ್ತಾ ಇರೋ ಹೊಸ ಹೊಸ ಚಿತ್ರಗಳ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಕಳಿಸ್ತಾರೆ, ನಮಸ್ತೆ ವಿದ್ಯಾಕ್ಕ, ಹೇಗಿದ್ದೀರಾ? ಶುಭ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿವೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೇಡಮ್ ಕಾಫಿ ಆಯ್ತಾ ಅಂತ ಕೇಳ್ತಾರೆ. ಖಂಡಿತ ಆಯ್ತು, ನಿಮ್ದೆಲ್ಲ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮುಸ್ಸಂಜೆಯ ಹೊತ್ತಲ್ಲಿ ಮಧುರವಾದ ಗೀತೆಗಳನ್ನ ಕೇಳಿಸ್ತಾ ಇರುವ ನಮ್ಮ ಪ್ರೀತಿಯ ಸಹೋದರಿಗೆ ವಂದನೆಗಳು ಅಂತ ಹೇಳ್ತಾರೆ ರಾಜು ಶಂಕರಘಟ್ಟದಿಂದ. ಹಾಗೆ ಗೌರಮ್ಮ ಹಾವೇರಿಯಿಂದ ಕಳಿಸ್ತಾರೆ. ಏನಿದು ಓಕೆ, ವಿದ್ಯಾ ಕಾರಂತ್ ಮೇಡಮ್ ಬಂದಿದ್ದಾರೆ, ಅವರಿಗೆ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹಾಗೆ ನಮಸ್ತೆ ಮೇಡಮ್, ಕರ್ನಾಟಕದ ಬಗ್ಗೆ ಜನರಲ್ ಪ್ರಶ್ನೆ ಕೇಳಿ. ಯಾರಿಗೆ ಕೇಳ್ತಾ ಇದ್ದೀರಾ ಇದನ್ನ? ಯಾರಿವರು? 284 ಕೊನೆಗೊಳ್ತಾ ಇರೋ ಸಂಖ್ಯೆಯಿಂದ ಬಂದಿದೆ. ಹಾಗೆ ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್, ನನಗಂತೂ ಫೋನ್ ಲೈನೇ ಸಿಗೋದಿಲ್ಲ, ತುಂಬಾ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮರಳಿ ಯತ್ನ ಮಾಡಿ ಅಂದ್ರೆ ಏನ್ ಮಾಡ್ತೀರಾ ಗೊತ್ತಾ, ಪ್ರಯತ್ನ ಮಾಡ್ತೀರಾ ಆಮೇಲೆ ಸುಮ್ಮನಾಗ್ಬಿಡ್ತೀರಾ, ಬೇಜಾರಾಗತ್ತಲ್ಲ, ಅದು ಮಾಡಬಾರ್ದು. ಪ್ರಯತ್ನ ಮಾಡ್ತಾನೇ ಇರ್ಬೇಕು, ಅವಾಗ ಖಂಡಿತ ಸಿಗುತ್ತೆ ಫಲಶ್ರುತಿ ನಿಮ್ಗೆ. ಸಾಕಷ್ಟು ಬಾರಿ ಸಿಕ್ಕಿದೆ ಮುಂಚೆ ಅಲ್ವಾ? ಓಕೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ವಿದ್ಯಾ ಮೇಡಮ್, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸಾರ ಆಗ್ತಾ ಇರೋ ಎಲ್ಲ ಹಾಡುಗಳು ಮಧುರವಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಕ್ಕಿ ಗ್ರಾಮ ಬೇರ್ಕೊಡುಗೆಯಿಂದ, ಶುಭ ಸಂಜೆ. ಕವನದ ಶೀರ್ಷಿಕೆ ನೆನೆಯಬೇಕು, ನನ್ನಿಂದ ಏನೂ ಮಾಡಲಾಗದು ಎಂದು ಕೈಚಲ್ಲಿ ಕುಳಿತಾಗ ನಾನಿದ್ದೇನೆ ಎಂದು ಭರವಸೆ ನೀಡುವವರನ್ನ ನಾವು ಮೊದಲು ನೆನೆಯಬೇಕು. ತಾನು ಸಂಕಷ್ಟದಲ್ಲಿದ್ದರೂ ಕಷ್ಟದಲ್ಲಿ ಇರುವವರಿಗೆ ನೆರವಾಗುವ ಹೂ ಮನಸ್ಸು ಇರುವ ಹೃದಯವಂತರನ್ನ ನಾವು ಮೊದಲು ನೆನೆಯಬೇಕು. ಕತ್ತಲೆ ತುಂಬಿರುವಾಗ, ಬೆಳಕನ್ನೇ ನೋಡಲಾಗದ ಪರಿಸ್ಥಿತಿ ಇರುವಾಗ, ನಮ್ಮ ಬದುಕಿಗೆ ಬೆಳಕು ನೀಡುವ ಮಹನೀಯರನ್ನ ನಾವು ಮೊದಲು ನೆನೆಯಬೇಕು. ಅನಾರೋಗ್ಯದಿಂದ ನರಳುತ್ತಿದ್ದರೂ ಸಾಲವೇ ಮಿಗಿಲೆನ್ನುವ ಜನರ ನಡುವೆ ನಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿರುವವರನ್ನ ನಾವು ಮೊದಲು ನೆನೆಯಬೇಕು ಅಂತ ನಾಗಶ್ರೀ ಗಣಪತಿಯವರು ಹೇಳ್ತಾ ಇದ್ದಾರೆ. ಓಕೆ. ಹಾಗೆ ಕೇಳಿದ್ರೆ ನಾವು ಒಂದು ಪ್ರಶ್ನೆ ಅಂತ ಕೇಳಬೇಕು ಅಂತ ಅನ್ಕೊಂಡೆ. ಇವತ್ತು ನಿಮಗೆಲ್ಲ ಗೊತ್ತು, ಇವತ್ತು ಏಡ್ಸ್ ಲಸಿಕಾ ದಿನ ಅಂತ ಹೇಳಿ ಅಲ್ವಾ, ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ ಅಂತ ಹೇಳಿ ಇವತ್ತು ಕರೀತಾರೆ ಅಲ್ವಾ, ವ್ಯಾಕ್ಸಿನ್ ಅವೇರ್ನೆಸ್ ಡೇ ಅಂತ ಕೂಡ ಕರೀತಾರೆ. ಅಂದ್ರೆ ಜನಗಳನ್ನ ಈ ಕುರಿತು ಅರಿವು ಮೂಡಿಸ್ಬೇಕು ವ್ಯಾಕ್ಸಿನೇಷನ್ ಕುರಿತಾಗಿ ಅಂತ ಹೇಳಿ ಕರೀತಾರೆ. ಹಾಗಿದ್ರೆ ಏಡ್ಸ್ ಲಸಿಕಾ ದಿನ ಅಂತ ಅಂದ್ರೆ ಏನು? ಏಡ್ಸ್ಗೆ ಲಸಿಕೆಯನ್ನ ಕಂಡುಹಿಡಿದಿದ್ದಾರಾ? ಇದು ನನ್ನ ಪ್ರಶ್ನೆ. ಕಳಿಸ್ತೀರಾ ಉತ್ತರ? ನಿಮಗೇನು ತೋಚುತ್ತೆ, ಏನ್ ತೋಚುತ್ತೆ ಈ ಕುರಿತಾಗಿ ನೀವು ಕಳಿಸ್ಬೇಕು ಆಯ್ತಾ? ಕಳಿಸ್ತೀರಾ ಕೇಳಿದ್ರೆ 9481572720 ಈ ಸಂಖ್ಯೆಗೆ ನೀವು ಕಳಿಸ್ಬೇಕು ನಿಮ್ಮ ಸಂದೇಶಗಳನ್ನು ಆಯ್ತಾ? 9481572720. ಏಡ್ಸ್ ಲಸಿಕಾ ದಿನ ಅಂದ್ರೆ ಏನು? ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರ, ಲಸಿಕೆಯನ್ನ ಏಡ್ಸ್ಗೆ ಲಸಿಕೆಯನ್ನ ಕಂಡುಹಿಡಿದಿದ್ದಾರ ಅನ್ನೋದು ನನ್ನ ಪ್ರಶ್ನೆ. ನೀವು ಏಡ್ಸ್ಗೆ ಲಸಿಕೆ ಕಂಡುಹಿಡಿದಿದ್ದಾರೆ ಅಥವಾ ಇಲ್ಲ ಅನ್ನೋದನ್ನ ನನಗೆ ತಿಳಿಸಿದ್ರು ಸಾಕು, ಅಥವಾ ಇದ್ರ ಬಗ್ಗೆ ಡಿಟೇಲಿಂಗ್ ಉತ್ತರವನ್ನ ಕಳಿಸಿದ್ರು ಪರವಾಗಿಲ್ಲ. ಕಳಿಸ್ತೀರಲ್ವಾ ಕೇಳಿದ್ರೆ 9481572600. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಕುರಿತಾಗಿ
ಅರಿವು ಮೂಡಬೇಕಾಗಿದೆ ಅನ್ಬೋದಪ್ಪ ಏನಪ್ಪ ಈ ಪ್ರಶ್ನೆ ಅಂತ ಹೇಳಿ, ಆದ್ರೆ ಎಲ್ಲರಿಗೂ ಇದರ ಅರಿವು ಮೂಡಬೇಕು ಅಂತ ಹೇಳಿ ಏಡ್ಸ್ ದಿವಸ ಅಂತ ಬೇರೆ ಮಾಡ್ತಾರೆ, ಇದು ಏಡ್ಸ್ ಲಸಿಕಾ ದಿವಸ ಬೇರೆ ಮಾಡ್ತಾರೆ. ಅಂದ್ರೆ ಏಡ್ಸ್ ವಿಶ್ವ ಏಡ್ಸ್ ದಿನ ಅಂತ ಹೇಳಿದಾಗ ಅಲ್ಲಿ ಕೇವಲ ಏಡ್ಸ್ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ಆಗುತ್ತೆ, ಇದರಲ್ಲಿ ಲಸಿಕೆಯ ಬಗ್ಗೆ ಸಂಶೋಧನೆಯ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ಆಗುತ್ತೆ. ಹಾಗಾಗಿ ನಿಮಗೆ ಏನ್ ಗೊತ್ತಿದೆಯೋ ಅದನ್ನ 9481527600 ಕಳಿಸಿ. ಹಾಗಿದ್ರೆ ಅಲ್ಲಿವರೆಗೂ ನಾವು ಹಾಡನ್ನ ಕೇಳ್ತಾ ಇರೋಣ. ಇದೀಗ ಬನ್ನಿ ಜೆಸ್ಸಿ ಚಿತ್ರದ ಗೀತೆಯನ್ನ ಹರಿಚರಣ್ ಮತ್ತು ಸಮನ್ವಿತ ಅವರ ಧ್ವನಿಯಲ್ಲಿ ಕೇಳೋಣ.

ಓಕೆ ಕೇಳಿದ್ರೆ ಚಿತ್ರಗೀತೆಗಳನ್ನ ಕೇಳ್ತಾ ನಮ್ಮ ಕೇಳಿದ್ರು ಸಂದೇಶಗಳನ್ನ ಕಳಿಸಿದ್ರು. ನಾನೊಂದು ಪ್ರಶ್ನೆ ಕೇಳಿದ್ದೆ. ಏನ್ ಪ್ರಶ್ನೆ ಕೇಳಿದ್ದೆ ಗೊತ್ತಿದೆ ಅಲ್ವಾ? ಏಡ್ಸ್ಗೆ ಲಸಿಕೆ ಕಂಡುಹಿಡಿದಿದ್ದಾರಾ ಇಲ್ವಾ ಅಂತ ನನ್ನ ಪ್ರಶ್ನೆ ಆಗಿತ್ತು. ಅದ್ರ ಕುರಿತಾಗಿ ನಿಮ್ಗೇನ್ ಗೊತ್ತಿದೆ ಕಳಿಸಿ ಅಂತ ಹೇಳಿದೆ. ಹಾಗೆ ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ ಕಳಿಸ್ತಾರೆ, ಲಸಿಕೆ ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಮುರಳೀಧರ್ ಅವ್ರು ಹೇಳ್ತಾರೆ ಶಿವಮೊಗ್ಗದಿಂದ, ಟೀಚರ್ ಅಕ್ಕ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನೀವು ಹೇಳ್ಕೊಡೋ ಪಾಠದಿಂದ ಕಲ್ತ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಂಪಣ್ಣ ನ್ಯಾಮತಿ ಇಂದ ಕಳಿಸ್ತಾರೆ, ಲಸಿಕೆಯನ್ನ ಕಂಡು ಹಿಡಿಯುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಕ್ರಮ ಬೇರ್ಕೊಡುಗೆಯಿಂದ ಗೊತ್ತಿಲ್ಲ ಅಂತೇಳಿ ಸ್ಮಾರ್ಟ್ ಆಗಿ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ. ಹಾಗೆ ಉಮಾದೇವಿ PWT ಕಾಲೋನಿ BR ಪ್ರಾಜೆಕ್ಟ್ ಇಂದ ಕಳಿಸ್ತಾರೆ, ಏಡ್ಸ್ ರೋಗವನ್ನ ತಡೆಗಟ್ಟುವಿಕೆ ಜಾಗೃತಿ ಮೂಡಿಸೋಕೆ ಏಡ್ಸ್ ದಿನ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ HIV ರೋಗ ಅಂತಂದ್ರೆ ಅದೊಂದು ಕುಪ್ತ ರೋಗ, ಅದೊಂದು ಸಲ ಮನುಷ್ಯರಿಗೆ ಬಂದ್ರೆ ಯಾವುದೇ ಕಾರಣಕ್ಕೂ ವಾಸಿ ಆಗೋದಿಲ್ಲ. ಸರ್ಕಾರದಿಂದ ಸಿಗುವಂತಹ ಮೆಡಿಸಿನ್ ತೆಗೆದುಕೊಂಡು ಇರುವಷ್ಟು ದಿನ ಹಾಗೆ ಕಾಲ ಕಳೆಯಬಹುದು ಅಷ್ಟೇ, ನಾನು ತಿಳಿದಿರುವುದು ಇಷ್ಟೇ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಆತ್ಮೀಯ ಸಂಜೆಯ ನಿರೂಪಕರಾದ ವಿದ್ಯಾ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಾ? ಈ ಮಧ್ಯಾಹ್ನದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮತ್ತು ಕನ್ನಡ ಹಿಂದಿ ಚಿತ್ರಗೀತೆಗಳು ಮತ್ತು ಈಗ ನೀವು ಪ್ರಸಾರ ಮಾಡ್ತಾ ಇರೋ ಚಿತ್ರಗೀತೆಗಳು ನನ್ನ ಮನ ಮುಟ್ಟುವಂತಿದೆ ಮೇಡಮ್, ಧನ್ಯವಾದಗಳು, ನಮಸ್ಕಾರ ಅಂತಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಹಾಗೆ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಕಳಿಸ್ತಾರೆ, ಏಡ್ಸ್ ಜಾಗತಿಕ ತಿಳುವಳಿಕೆ ಮೂಡಿಸುವ ದಿನವಾಗಿದೆ ಇವತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ಚಿತ್ರ ಶಿವಕುಮಾರ್ ಹೇಳ್ತಾರೆ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ವಿಶ್ವ ಏಡ್ಸ್ ಲಸಿಕಾ ದಿನವನ್ನ HIV ಲಸಿಕಾ ಜಾಗೃತಿ ದಿನ ಅಂತಾನೆ ಕರೀತಾರೆ. HIV ಲಸಿಕೆ ವಕೀಲರು HIV ಸೋಂಕು ಮತ್ತು ಏಡ್ಸ್ ತಡೆಗಟ್ಟಲು ನಿರಂತರವಾಗಿ ತುರ್ತು ಅಗತ್ಯವನ್ನ ಉತ್ತೇಜಿಸುವ ಮೂಲಕ ಈ ದಿನವನ್ನ ಆಚರಿಸಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸ್ತಾರೆ, ಶುಭ ಸಂಜೆ ವಿದ್ಯಾಕಾರಂತ್ ಮೇಡಮ್, ಚಿತ್ರಗೀತೆಗಳು ಸೂಪರ್, ವಿಶ್ವ ಏಡ್ಸ್ ದಿನವನ್ನ HIV ಲಸಿಕಾ ಜಾಗೃತಿ ದಿನ ಅಂತ ಆಚರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ ಉತ್ತರ ಕೊಡ್ತಾ ಇದ್ದಾರೆ, ಏಡ್ಸ್ಗೆ ಇದುವರೆಗೂ ಯಾವುದೇ ಲಸಿಕೆ ಕಂಡು ಹಿಡಿದಿಲ್ಲ, ಆದರೆ ARTಎಂಬ ಅತ್ಯಾಧುನಿಕ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಮುಸ್ಸಂಜೆಯ ಶುಭಾಶಯಗಳು ವಿದ್ಯಾ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ. ನಾವು ಹುತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಸೋನು ಸೃಷ್ಟಿ ಅಂತ ಹೇಳಿ ಅವರ ಮನೆಯಲ್ಲಿ ಇದ್ದವ್ರ ಹೆಸರನ್ನು ಹಾಕಿದ್ದಾರೆ ಸೇರಿ. ಹಾಗೆ ಏಡ್ಸ್ ರೋಗಕ್ಕೆ ಲಸಿಕೆ ಕಂಡುಹಿಡಿದಿದ್ದಾರೆ, ಅದು ಯಾವ ವಯಸ್ಸಿನವರು ಹಾಕಿಕೊಳ್ಳಬೇಕು ಎಂದು ಸರಿಯಾಗಿ ತಿಳಿದಿಲ್ಲ ಮೇಡಮ್ ಅಂತಾರೆ ಸರೋಜಾ ಜೈಶಂಕರ್ ಭದ್ರಾವತಿಯಿಂದ. ಹಾಗೆ ನಮಸ್ತೆ ಉತ್ತರ, ಇಂದು May 18 ಏಡ್ಸ್ ಲಸಿಕಾ ದಿನ ಅಂತಾರೆ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ. ಹಾಗೆ ಸುಮಿತ್ರಾ ಮಾಡ್ರೆ ನಾಗರಾಜ ಶಿವಮೊಗ್ಗದಿಂದ, ನಮ್ಮ ಮನೇಲಿ ರೇಡಿಯೋ ಬರ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೋಡೋಣ ಸರಿ ಹೋಗ್ತಾ ಇದೆಯೇನೋ. ಸುಮಿತ್ರಾ ಮಾಡ್ರೆ ನಾಗರಾಜ್ ಅವ್ರು ಹೇಳ್ತಾ ಇದ್ದಾರೆ ಇದನ್ನ. ಓಕೆ, ಉತ್ತರ ಕೊಡ್ಲಿಲ್ಲ. ಆಯ್ತು, ಕೇಳಿದ್ರೆ ಎಲ್ಲ ಎಷ್ಟೊಂದು ಜನ ಗೊತ್ತಿಲ್ಲ ಅಂತ ಹೇಳಿದಾರೆ. ಹೌದು, ನಮ್ ಕೂಡ ಗೊತ್ತಿರ್ಲಿಲ್ಲ. ತುಂಬಾ ಜನ ಕಂಡು ಹಿಡಿದಿರಬಹುದು ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಖಂಡಿತ ನಿಜ ಹೇಳಬೇಕು ಅಂತಂದ್ರೆ ರಾಜು ಶಂಕರಘಟ್ಟ ಅವ್ರ ಉತ್ತರ ಬಂತು, ಅದನ್ನ ನೋಡೋಣ. ಏಡ್ಸ್ ಅನ್ನ ನಿಯಂತ್ರಿಸಲು ಯಾವುದೇ ಲಸಿಕೆಯನ್ನ ಕಂಡು ಹಿಡಿದಿಲ್ಲ, ಆದ್ರೆ ಅದನ್ನ ತಡೆಗಟ್ಟಲು ಮಾತ್ರ ಕೆಲವು ವಿಧಾನಗಳನ್ನ ಕಂಡು ಹಿಡಿದಿದ್ದಾರೆ ಅಂತಾರೆ ರಾಜು ಶಂಕರಘಟ್ಟದಿಂದ. ಹೌದು, ಇದಕ್ಕೆ ಕೇಳಿದ್ರೆ ಉತ್ತರ ಏನಪ್ಪ ಅಂತಂದ್ರೆ ಇನ್ನ ಕಂಡು ಹಿಡಿದಿಲ್ಲ, ಅದಕ್ಕೆ ಸಂಶೋಧನೆಗಳು ನಡೀತಾ ಇದೆ. ಯಾಕೆ ಇವತ್ತು ಏಡ್ಸ್ ಲಸಿಕಾ ದಿನ ಅಂತ ಹೇಳ್ತಾರೆ ಅಂತ ಅಂದ್ರೆ ಎಂತ ಮಾರಕ ರೋಗ ಅದು ಅಲ್ವಾ, ನಿಮಗೆ ಗೊತ್ತಿದೆ. ಏನಪ್ಪ ಇದು, ಅಸುರಕ್ಷಿತ ಲೈಂಗಿಕತೆಯಿಂದ ಬರುವಂತಹ ಈ ಒಂದು ಕಾಯಿಲೆ ಏನಿದೆ ಅಂದ್ರೆ, ಈಗಿನ ಯಂಗರ್ ಜನರೇಷನ್ ಬುದ್ಧಿವಂತರು ವಿದ್ಯಾವಂತರು ಇರ್ಬೋದು ಅವಿದ್ಯಾವಂತರು ಇರ್ಬೋದು ಅಂತವ್ರಿಗೂ ಇದು ಏನಂತೀವಿ ಹಬ್ಬಿರುತ್ತೆ. ಹೇಗೆ ಒಬ್ಬರಿಂದ ಒಬ್ಬರಿಗೆ ಇದು ಹರಡತ್ತೆ ಈ ತರದ್ದು ತುಂಬಾ ತಪ್ಪು ತಿಳುವಳಿಕೆಗಳು ಇದೆ ತುಂಬಾ ಜನರಲ್ಲಿ ಅಲ್ವಾ. ಒಬ್ರು ಉಪಯೋಗಿಸಿದಂತ ಬ್ಲೇಡು ಈ ತರ ಗೊತ್ತಿದೆ ನಿಮಗೆಲ್ಲ, ಅದನ್ನ ಉಪಯೋಗಿಸ್ಬಾರ್ದು ಅನ್ನೋದೆಲ್ಲ ಗೊತ್ತಿದೆ. ಹೌದು, ಆದ್ರೆ
ಸಂಶೋಧನೆಗಳು ನಡೀತಾ ಇದೆ. ಎಷ್ಟೇ ಮಾಡಿದ್ರು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಂತೀವಿ ಆ ಚಿಕಿತ್ಸೆ ಅನ್ನೋದನ್ನ ಇನ್ನೂ ಕಂಡಿಡ್ದಿಲ್ಲ. ಯಾಕಪ್ಪ, ನಮ್ಮ ಕ್ಯಾನ್ಸರ್ಗೆ ಕೂಡ ರೋಗಕ್ಕೆ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಪ್ರಾರಂಭದಲ್ಲೇ ಅದನ್ನ ಕಂಡಿಡಿದ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಕೊಡುವಂತ ಇದಿದೆ. ನಾಲ್ಕನೇ ಹಂತದವರೆಗೆ ಹೋದವ್ರು ಕೂಡ ಎಷ್ಟೊಂದು ಜನ ಗುಣ ಆಗಿರೋ ಉದಾಹರಣೆಗಳು ಕೂಡ ಇವೆ. ಆದ್ರೆ ಏಡ್ಸಿಗೆ ಇನ್ನ ಕಂಡಿಡ್ದಿಲ್ಲ. ಯಾಕೆ, ನಡೀತಾನೆ ಇದೆ ಸಂಶೋಧನೆಗಳು, ಆದ್ರೆ ಅದಕ್ಕೆ ಸರಿಯಾದ ರೂಪ ಬರ್ತಾ ಇಲ್ಲ ಚಿಕಿತ್ಸೆಗೆ. ಹಾಗಾಗಿ ಆ ಒಂದು ಸಂಶೋಧನೆಗಳು ಚುರುಕಾಗ್ಲಿ ಅಥವಾ ಇನ್ನ ಹೆಚ್ಚಾಗ್ಲಿ, ಈ ಸಂಶೋಧನೆಗಳಿಗೋಸ್ಕರ ಉತ್ತೇಜನ ಕೊಡ್ಲಿಕ್ಕೋಸ್ಕರ ಇವತ್ತು ವಿಶ್ವ ಏಡ್ಸ್ ಲಸಿಕಾ ದಿನವನ್ನ ಆಚರಣೆ ಮಾಡಲಾಗ್ತಿದೆ ಕೇಳಿದ್ರೆ ಅಲ್ವಾ. ಈಗ ಯಾರೇ ಆಗ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಪ್ರೋತ್ಸಾಹಿಸ್ಬೇಕು ಅಲ್ವಾ. ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಇನ್ನ ಉತ್ತೇಜನ ಕೊಟ್ಟಂಗಾಗಿ ಅವ್ರಿಗೆ ಉತ್ಸಾಹ ಹೆಚ್ಚಾಗಿ ಅವರು ಆ ಕೆಲಸದಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ತೊಡಗಿಸ್ಕೊಳ್ತಾರೆ ಅಂತ ಹೇಳಿ ಮನಗಂಡು ಬಿಟ್ಟು ಇವತ್ತು ವಿಶ್ವ ಏಡ್ಸ್ ಲಸಿಕಾ ದಿನವನ್ನು ಆಚರಿಸಲಾಗ್ತಾ ಇದೆ ಕೆಳಗ್ರೆ. ಹಾಗಾಗಿ ಪ್ರತಿಯೊಬ್ರು ಅಂದ್ರೆ ಎಲ್ಲರೂ ತಿಳುವಳಿಕಸ್ತ್ರೆ ಇದ್ದವರು ಕೂಡ ಇಂಥ ಅಜಾಗರೂಕತೆಯನ್ನ ಅನುಸರಿಸೋದು ಉಂಟು. ಹಾಗಾಗಿ ಆ ಕ್ರಮವನ್ನು ಅನುಸರಿಸೋದೆ, ಎಲ್ಲರೂ ಸುರಕ್ಷಿತವಾಗಿರಿ, ಸುರಕ್ಷಿತವಾಗಿ ಬದುಕಿ, ಏನಂತೀವಿ ಸ್ವಾಸ್ಥ್ಯ ಸಮಾಜ, ಅದರಿಂದ ನಮ್ಮ ದೇಶ ಕೂಡ ಉದ್ಧಾರ ಆಗತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ. ಯಾರೋ ಅಲ್ಲಿ ಹುಷಾರಿಲ್ಲ, ಇನ್ನೊಬ್ರು ಹುಷಾರಿಲ್ಲ ಅಂತಂದಾಗ ಎಲ್ಲರ ದೃಷ್ಟಿ ಆಚೆ ತಿರುಗತ್ತೆ ಅಂದ್ರೆ ಅವರು ಬೇರೆ ಕೆಲಸನ್ನೆಲ್ಲ ಬಿಟ್ಟು ಆಚೆ ನೋಡ್ಬೇಕಾಗುತ್ತೆ. ಹಾಗಾಗಿ ನಾವಾಗಿ ತಂದುಕೊಳ್ಳೋದು ಬೇಡ ಕಾಯಿಲೆಗಳನ್ನ. ಎಲ್ಲರೂ ಸುರಕ್ಷಿತವಾಗಿ ಇರೋಣ, ಪ್ರೋತ್ಸಾಹ ಕೊಡೋಣ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಮುಂದಿನ ಸಂದೇಶ ರೂಪ ಹೆಚ್ ಪಿ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಪ್ರತಿ ವರ್ಷ May 18 ಆಚರಿಸ್ತಾರೆ, December 1 HIV ಏಡ್ಸ್ ದಿನವನ್ನ ಆಚರಿಸಲಾಗತ್ತೆ. ಹೌದು, December 1 ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ. ಬಟ್ ಇವತ್ತು ಲಸಿಕಾ ದಿನವನ್ನ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಹೆಚ್ಚಿನ ನಾವು ಆದ್ಯತೆ ಕೊಟ್ಬಿಟ್ಟು ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಾಗ, ಬೆಂಬಲ ಕೊಟ್ಟಾಗ ಇದೇನಪ್ಪ ಅಂತ ಮೂಗು ಮುರಿದಲೆ ತುಂಬಾ ಬೇರೆಯವರು ಕೂಡ ಅದರಲ್ಲಿ ತೊಡಗಿಸ್ಕೊಳ್ಳಬಹುದು ಲಸಿಕೆಯನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಕಂಡುಹಿಡಿಯಲಿಕ್ಕೆ ಅವ್ರನ್ನ ಕೂಡ ತೊಡಗಿಸ್ಕೊಳ್ಬಹುದು ಅಂತ ಅನ್ನೋದೇ ಇವತ್ತಿನ ದಿನದ ಉದ್ದೇಶವಾಗಿದೆ ಕೇಳಿದ್ರೆ. ಶುಭ ಸಂಜೆ ವಿದ್ಯಾ ಮೇಡಮ್, ಕಾಫಿ ಆಯ್ತಾ? ಸಂಜೆಯ ಕಾರ್ಯಕ್ರಮ ಕನ್ನಡ ಹಾಡು ಚಂದವಾಗಿ ಸೂಪರ್ ಆಗಿ ಮೂಡ್ ಬರ್ತಾ ಇವೆ ಅಂತಾರೆ ಮಯೂರ್ ಕೋಟಿ ಚೆನ್ನಾಪುರದಿಂದ. ಓಕೆ, ಹಾಗಿದ್ರೆ ಮುಂದಿನ ಗೀತೆಯನ್ನ ಕೇಳೋಣ. ಕವಲುದಾರಿ ಚಿತ್ರದ ಗೀತೆಯನ್ನ ಸಿದ್ಧಾಂತ್ ಸುಂದರ್ ಅವರ ಧ್ವನಿಯಲ್ಲಿ ಕೇಳೋಣ.

ಓಕೆ ಕೆಳಗ್ರೆ ಇನ್ನೊಂದು ಚಿತ್ರಗೀತೆಯನ್ನು ಕೇಳುವ ಮೊದಲು ಒಂದು ಸಂದೇಶ. ಶ್ರೀಲಕ್ಷ್ಮಿ ಚಂದ್ರಶೇಖರ್ ಹೋಬಳೆ ವಿದ್ಯಾನಗರ ಹರಿಹರದಿಂದ, ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಇಂಪಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ನಾವು ಮುಂದಿನ ಗೀತೆಯನ್ನು ಕೇಳೋಣ.

ಕೇಳಿದ್ರೆ ಎರಡು ಸಂದೇಶ ನೋಡಿ ಕಾರ್ಯಕ್ರಮವನ್ನ ಕೊನೆಗೊಳಿಸೋಣ. ವಿದ್ಯಾ ಮೇಡಮ್, ನಿಮ್ಮ ನಿರೂಪಣೆಯ ಎಲ್ಲ ಕನ್ನಡ ಹಾಡುಗಳು ಅದ್ಭುತವಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ರೇಖಾ ಕೋಟಿ ಶ್ರೇಯ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ಕಳಿಸಿದ್ರೆ ಇದ್ಯಾವುದು ಒಪಿನಿಯನ್ ಪೋಲ್ದೆಲ್ಲ ಬರ್ತಾ ಇದೆ. ಓಕೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರ್ ತಾಲೂಕಿನಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಏಡ್ಸ್ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸುವ ಯಾವುದೇ ಅಧಿಕೃತ ಲಸಿಕೆಯನ್ನು ಕಂಡುಹಿಡಿದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದಲ್ವಾ, ಕಂಡುಹಿಡಿದಿಲ್ಲ. ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ದಿವಸವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೋಡಿ, ಗೊತ್ತಲ್ಲ ನಿಮಗೆ, ಸಾವಿರಾರು ಲಕ್ಷಾಂತರ ಸ್ವಯಂ ಸೇವಕರು ಕೂಡ ಈ ಒಂದು ಏಡ್ಸ್ ನಿಯಂತ್ರಣ ಮಾಡಬೇಕು ಅಂಥೇಳಿ ಅನ್ನೋ ನಿಟ್ಟಿನಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸ್ಲಿಕ್ಕೆ, ಅಂದರೆ ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಏನು ಭೇದ ಇಲ್ಲ, ಎಲ್ಲರಿಗೂ ಇದರಲ್ಲಿ ತಿಳುವಳಿಕೆ ಮೂಡಲೇಬೇಕು ಅನ್ನೋ ಒಂದು ಭಾವನೆಯಿಂದ ಸಾಕಷ್ಟು ಜನ ಶ್ರಮಿಸ್ತಾ ಇದ್ದಾರೆ. ಅವರುಗಳಿಗೆ ಕೂಡ ಪ್ರೋತ್ಸಾಹದಾಯಕವಾಗಿ ಈ ದಿವಸವನ್ನು ಆಚರಣೆ ಮಾಡಲಾಗತ್ತೆ. ಕೇಳಿದ್ರೆ ಆಯ್ತು, ಹಾಗಿದ್ರೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ನಾವು ಮತ್ತೆ ನೀವು. ಹಾಗೆ ಎಲ್ಲರೂ ಜಾಗೃತವಾಗಿ ಹುಷಾರಾಗಿರೋಣ. ಆರೋಗ್ಯಕರ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ನಾವು ನೀವು ಏನಂತೀವಿ, ಉತ್ತಮ ಸಿಟಿಸನ್ಸ್ ಆಗಿ ನಾಗರಿಕರಾಗಿ ನಮ್ಮ ಪುಟಾಣಿ ಒಂದು ಕೊಡುಗೆಯನ್ನ ಈ ರೀತಿನಲ್ಲಿ ಕೊಡೋಣ ಕೇಳಿದ್ರೆ ಅಲ್ವಾ. ಹಾಗಿದ್ರೆ ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸ್ತಿದ್ರಿ, ಜೊತೆಗೆ ಮಾಹಿತಿಗಳನ್ನ ಕೂಡ ತಿಳ್ಕೊಂಡ್ವಿ. ಸಮಯ 6:02, ಇನ್ನೀಗ ಸೇವಾ ಮಾಹಿತಿ.

ದೊಂದಿಗೆ ಈ ಅಭಿಯಾನವನ್ನ ಆಯೋಜಿಸಲಾಗಿದೆ. ಗ್ರಾಮಗಳಲ್ಲಿ ಜಾಗೃತಿ ಮತ್ತು ಆರೋಗ್ಯ ಶಿಬಿರ ಈ ರೀತಿ ಇರುತ್ತೆ. ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನ್ ಯೋಜನೆಯಡಿ ಆಯ್ಕೆಯಾಗಿರುವ ಶಿವಮೊಗ್ಗ ತಾಲೂಕಿನ ಎರಡು ಪ್ರಮುಖ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿವೆ. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿ ವೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ, ಈ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಸಮುದಾಯದ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಮುಖವಾಗಿ ಪಿಎಂ ಜನ್ಮನ್ ಮತ್ತು ಡಿಎ ಜೆಜಿಯುಎ ಯೋಜನೆಗಳ ಬಗ್ಗೆ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಶಿವಮೊಗ್ಗ ತಾಲೂಕಿನ ವಿರೂಪಿನಕೊಪ್ಪ ಮತ್ತು ಸದಾಶಿವಪುರ ಗ್ರಾಮಗಳ ಪರಿಶಿಷ್ಟ ಪಂಗಡ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುದ್ಧನಗರ ನಿವಾಸಿಯಾದ 32 ವರ್ಷ ವಯಸ್ಸಿನ ಮೊಹಮ್ಮದ್ ಆದಿಲ್ ಎಂಬುವರು ಏಪ್ರಿಲ್ 15ರಿಂದ ಕಾಣೆಯಾಗಿದ್ದು, ಈತ 5.4 ಅಡಿ ಎತ್ತರವಿದ್ದು ದಪ್ಪ ಮೈಕಟ್ಟು ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಈತನ ಸುಳಿವು ಯಾರಿಗಾದರೂ ದೊರೆತಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ವಿನಂತಿಸಲಾಗಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ. ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: industry delegation held discussions with Science and Technology Minister Dr. Jitendra Singh in New Delhi today. The deliberations were held on emerging opportunities for private investment and industry collaboration in India's nuclear sector. The delegation includes senior representatives from the U.S. nuclear industry, business stakeholders and officials associated with India-U.S. cooperation in civil nuclear energy and advanced technologies. The West Bengal government has constituted two inquiry commissions to probe the alleged institutional corruption and atrocities against women in line with its election promises. Chief Minister Shubhendu Adhikari announced the decision today after the proposal was approved by the state cabinet. Addressing the media, the Chief Minister said both commissions will begin functioning from the 1st of June. The Enforcement Directorate has arrested Aam Aadmi Party AAP leader Deepak Singla in an alleged bank fraud case. Earlier, the agency conducted searches in Delhi and Goa in the case against Singla and other Hawala operators this morning. It is alleged that he is handling the Hawala operations for the fund movement for the Aam Aadmi Party between Delhi and Goa and defrauded Oriental Bank of Commerce of more than 150 crore rupees. The government has said that refineries in the country are operating normally and India has sufficient crude inventories despite the ongoing West Asia crisis. Addressing an interministerial briefing in New Delhi today, Joint Secretary in the Ministry of Petroleum and Natural Gas, Sujata Sharma, said there is adequate stock of petrol, diesel, LPG and natural gas, though panic buying of LPG has been reported in some areas due to rumours. Joint Secretary in the Ministry of Chemicals and Fertilizers, Aparna Sharma, said over 200 lakh metric tons of fertilizers are available across the country and there has been no change in fertilizer prices for the Kharif season. And that is the end of this news bulletin.
1: ಸಮಯ 6:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು 675 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಪರ್ಯಾಯ ಇಂಧನವಾಗಿ ಜೈವಿಕ ಇಂಧನದ ಬಳಕೆ ಕುರಿತು ಸಾಗರದ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೊನ್ನಪ್ಪ ಎಚ್ಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ

ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಎಸ್ ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳುವಿರಿ. 6:35 ಕರುಣಾಳು ಬಾ ಬೆಳಕೆ, ಕಥನಗಳ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ, ನಿರ್ಮಾಣ ಎಸ್ ಆರ್ ಭಟ್. 6:40 ನೇಗಿಲ ಮಿಡಿತ, 6:45 ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರದಲ್ಲಿ ಸ್ತ್ರೀರೋಗ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಈ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:15 ಬದುಕು ಚಟಕಾ ಬಂಡಿ, ದಾವಣಗೆರೆ ಸಂತೆಬೆನ್ನೂರಿನ ಯುಗಧರ್ಮ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂವಾದ ಕೇಳಲಿದ್ದೀರಿ. ಪಾಲ್ಗೊಳ್ಳುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್. 7:45 ಹಾಗೂ 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಮಧುಮೇಹದಿಂದ ಕಣ್ಣಿಗೆ ಬರುವ ತೊಂದರೆಗಳು ಮತ್ತು ಅದರ ಚಿಕಿತ್ಸಾ ಕ್ರಮ ಕುರಿತು ಶಿವಮೊಗ್ಗದ ನೇತ್ರ ತಜ್ಞೆ ಡಾಕ್ಟರ್ ರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:05 ವಿಜ್ಞಾನ ಭಾರತಿ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ತಜ್ಞರಾದ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೌರಶಕ್ತಿ ಸಲಹೆಗಾರ ವಿಶ್ವಜಿತ್ ಅವರೊಂದಿಗೆ ಸಂವಾದ ಕೇಳಲಿದ್ದೀರಿ. ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ. ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪ ನಾಯ್ಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಕೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆ. ಪ್ರೀ ಎಕ್ಸ್ಲಾಂಪಿಯಾ ಎಂದರೇನು, ಲಕ್ಷಣ, ಚಿಕಿತ್ಸೆ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ಸಹಜಾ ಕಿತ್ತೂರು ಮತ್ತು ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥದಲ್ಲಿ ಪಿಎಂ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ರಾಯಚೂರು ಕೇಂದ್ರದ ಕೊಡುಗೆಯಾಗಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ.

ಇನ್ನು ನಾಳೆ ಸಂಜೆ 6:51 ಕಿಸಾನ್ವಾಣಿ ಅಂಗನವಾಡಿ ಕಾರ್ಯ ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ 10:00 ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶರಸೇತು ಬಂಧನ ಮೊದಲನೇ ಭಾಗ ಕೇಳಲಿದ್ದೀರಿ. ಪ್ರಸ್ತುತಿ ಯಲ್ಲಾಪುರದ ಕುಂಕಿಮನೆ ಶ್ರೀ ನರಸಿಂಹ ಭಟ್ ಮತ್ತು ತಂಡದವರಿಂದ. ಇದುವರೆಗೂ ನಿಲಯವು ಪ್ರಸಾರ ಮಾಡಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮಗಳ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ

ತಿಳಿಯಬಹುದು. ಕೆಳಗ್ರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲೂ ಲಭ್ಯ ಇವೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಆಲಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು 6 ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳು. ಇದೀಗ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.

ಇದೊಂದು ಪ್ರಕಟಣೆ. ಆನುಮಟ್ಟಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಮೇ 19ರಂದು ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಗ್ರಾಹಕರಿಗೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448998783 ಅನ್ನು ಸಂಪರ್ಕಿಸಬಹುದಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಹಾಗೂ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇನಾ ಆಯ್ಕೆಯ ಪೂರ್ವ ಸಿದ್ದತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಬಾಲಕರಿಗೆ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಮೇ 13ರಿಂದ ಜೂನ್ 5ರವರೆಗೆ ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದ್ರಿ. ಸಮಯ 6:37 ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು. ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ. 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100+ ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000+ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ

0: ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದಿ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ

0: ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9 ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು,
1: ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
2: ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲ ಅಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
3: ಆರ್ಬಿಐ ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್.
5: ಸಮಯ 6:51. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ರೈತ ಬಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ

0: ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳಿ ಪರ್ಯಾಯ ಇಂಧನವಾಗಿ ಜೈವಿಕ ಇಂಧನದ ಬಳಕೆ ಕುರಿತು ಸಾಗರದ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೊನ್ನಪ್ಪ ಹೆಚ್ಚಿಮ್ಮವರೊಂದಿಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಹೊನ್ನಪ್ಪ ಎಚ್ಎಂ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗ ಮತ್ತು ಪ್ರಧಾನ ಸಂಶೋಧಕರಾಗಿ ಜೈವಿಕ ಇಂಧನ ಉದ್ಯಾನ ಮುಖ್ಯ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾಗರ ತಾಲೂಕಾ ಇರುವಕ್ಕಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ವಿಷಯ ಅಂತಂದ್ರೆ ಜೈವಿಕ ಇಂಧನ ಒಂದು ಪರ್ಯಾಯ ಇಂಧನವಾಗಿ ನಾವು ಯಾವ ರೀತಿಯಿಂದ ಬಳಸಬಹುದು ಹೇಗೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಮ್ಮ ಜೊತೆ ಇವರು ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ.
4: ನಮಸ್ಕಾರ.
3: ಹೇಳಿ ಸರ್, ಈ ಒಂದು ಜೈವಿಕ ಇಂಧನದ ಒಂದು ಪ್ರಾಮುಖ್ಯತೆ ಆರಂಭದಲ್ಲಿ ಕಿರು ಪರಿಚಯದೊಂದಿಗೆ.
4: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನಮ್ಮ ಜೈವಿಕ ಇಂಧನ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ. ಜೈವಿಕ ಇಂಧನ ಏನು ಅಂತ ಅಂದ್ರೆ, ನಾವೊಂದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯಗಳಿಂದ ನಾವು ಇಂಧನವನ್ನು ತಯಾರಿಸಿ ವಾಹನಗಳನ್ನು ಚಲಾಯಿಸುವುದನ್ನ ನಾವು ಜೈವಿಕ ಇಂಧನ ಅಂತ ಕರಿತಾ ಇದ್ದೇವೆ. ಜೈವಿಕ ಇಂಧನ ಯಾಕೆ ನಾವು ಹೋಗ್ಬೇಕು, ಅದರ ಪ್ರಾಮುಖ್ಯತೆ ಯಾಕೆ ಅಂತ ತಿಳ್ಕೊಳ್ಳೋದಾದ್ರೆ, ನಮಗೆ ದಿನೇ ದಿನೇ ಏನಾಗ್ತಾ ಇದೆ, ಕಚ್ಚಾ ತೈಲದ ಅವಶ್ಯಕತೆ ನಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಾಹನಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೇ ರೀತಿ ಪರಿಸರ ಮಾಲಿನ್ಯ, ಏನು ಕಾರ್ಬನ್ ಡೈಆಕ್ಸೈಡ್, ಇವು ಫಾಸಿಲ್ ಫ್ಯೂಯಲ್ಸ್, ಪೆಟ್ರೋಲ್ ಡೀಸೆಲ್ ಯೂಸ್ ನಾವು ಬಳಕೆ ಮಾಡೋದ್ರಿಂದ ನಮ್ಗೇನು ಪರಿಸರ ಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಅವನ್ನೆಲ್ಲ ತಡೆಗಟ್ಟಬೇಕು. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ನ ದರ ಹೆಚ್ಚುತ್ತಾ ಹೋಗ್ತಾ ಇದೆ. ನಮ್ಮ ಕಚ್ಚಾ ತೈಲ ಆಮದು ಮಾಡ್ಕೊಳ್ತಾ ಇದೆ ಭಾರತ ದೇಶ, ಅದು ಹೊರೆಯಾಗಿ ಕಾಣಿಸ್ತಾ ಇದೆ. ಇನ್ನು ನಾವು ಪೆಟ್ರೋಲ್ ಡೀಸೆಲ್ ಎಲ್ಲ ಆಮದು ಮಾಡೋದಕ್ಕೆ ವೆಚ್ಚ ಭರಿಸ್ತೀವಲ್ಲ, ಅದು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಒಂದು ಒಡೆತ ಕೊಡ್ತಾ ಇರೋದ್ರಿಂದ ನಾವು ಇದು ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಮುಗಿದು ಹೋಗುವ ಒಂದು ಇಂಧನ ಆಗಿರ್ತದೆ. ಅದಕ್ಕೆ ನಾವು ಮುಗಿದು ಹೋಗದ ಬದಲಿ ಇಂಧನ ಅಂದ್ರೆ ಮತ್ತೆ ಮತ್ತೆ ಉತ್ಪಾದಿಸಬಹುದಾದಂತ ನವೀಕರಿಸಬಹುದಾದ ಬದಲಿ ಇಂಧನ ಪರ್ಯಾಯ ಇಂಧನದಕ್ಕೆ ನಾವು ಮರೆ ಹೋಗ್ಬೇಕಾಗ್ತದೆ.
3: ಆಮೇಲೆ ಈಗ ತಾವು ಜೈವಿಕ ಇಂಧನ ಉದ್ಯಾನದ ಒಂದು ಪ್ರಧಾನ ಸಂಶೋಧಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಇದರ ಪರಿಕಲ್ಪನೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್?
4: ಸರ್, ಇದು ಜೈವಿಕ ಇಂಧನ ಉದ್ಯಾನ ಅನ್ನೋದು ಉದ್ಯಾನ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಜೈವಿಕ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಜೈವಿಕ ಇಂಧನ ಉದ್ಯಾನವನ್ನ ಸ್ಥಾಪಿಸಿದ್ದಾರೆ. ಒಂದು ಬಂದು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ, ಇನ್ನೊಂದು ಬಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಮೂರನೇದು ಬಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ, 4ನೇದು ನಮ್ದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮುಖ್ಯ ಆವರಣ ಇರುವಕ್ಕಿಯಲ್ಲಿ ಸ್ಥಾಪನೆಗೊಂಡಿರ್ತದೆ ಸರ್. 2022 ಏಪ್ರಿಲ್ನಿಂದ ಈ ಯೋಜನೆ ಚಾಲ್ತಿಯಲ್ಲಿರ್ತದೆ.
3: ಆಮೇಲೆ ಈಗ ಇದರ ಒಂದು ವಿಧಗಳೇ ಬಂದ್ರೆ ಅಥವಾ ಬಗೆಗಳಿಗೆ ಬಂದ್ರೆ ಜೈವಿಕ ಇಂಧನಗಳ ಒಂದು ಬಗೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
4: ಹೌದು ಸರ್, ಜೈವಿಕ ಇಂಧನಗಳಲ್ಲಿ ನಾವು 3 ಬಗೆಯನ್ನ ನೋಡ್ತೇವೆ ಸರ್. ಏನು ಜೈವಿಕ ಎಥನಾಲ್ ಅಂತ, ಜೈವಿಕ ಎಥನಾಲ್ ಅಂತ ಏನಂತ ಅಂದ್ರೆ ಅದು ಬದಲಿ ಇಂಧನ ಯಾವುದಕ್ಕೆ, ಪೆಟ್ರೋಲ್ಗೆ. ಪೆಟ್ರೋಲ್ಗೆ ನಾವು ಅದು ಬದಲಿ ಇಂಧನವಾಗಿ ಜೈವಿಕ ಎಥನಾಲ್, ಎಥನಾಲ್ ನ ನಾವು ಇದು ಯಾವ್ದು ಶುಗರ್ ಕೇನಿಂದಲೂ ಮಾಡಬಹುದು, ಕಬ್ಬಿನಿಂದಲೂ ಮಾಡಬಹುದು, ಮುಸುಕಿನ ಜೋಳದಿಂದಲೂ ನಾವು
3: ಮಾಡಬಹುದು,
4: ತಿನ್ನ ಅಕ್ಕಿಯಿಂದಲೂ ನಾವು ಇದನ್ನ ಎಥನಾಲ್ ನ ತಯಾರಿ ಮಾಡಬಹುದು. ಆಯ್ತಾ, ಎರಡನೇದಾಗಿ ನಾವು ಬಯೋಡೀಸೆಲ್ ಅಂತ ಕರಿತೇವೆ, ಜೈವಿಕ ಡೀಸೆಲ್. ಜೈವಿಕ ಡೀಸೆಲ್ ನ ನಾವು ತಿನ್ನಕ್ಕೆ ಯೋಗ್ಯವಲ್ಲದ ಮರಗಳ ಬೀಜಗಳಿಂದ ನಾವು ಎಣ್ಣೆ ತೆಗೆದು ಅದರಿಂದ ನಾವು ಇಂಧನ ತಯಾರಿ ಮಾಡ್ತೇವೆ. ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಎಂಬ ಒಂದು ರಾಸಾಯನಿಕ ಕ್ರಿಯೆ ಮುಖಾಂತರ ನಾವು ಡೀಸೆಲ್ ನ ಪ್ರೊಡ್ಯೂಸ್ ಮಾಡ್ತೇವೆ. ಅದನ್ನ ಜೈವಿಕ ಡೀಸೆಲ್ ಅಂತೇವೆ. ಅದು ಡೀಸೆಲ್ ಗೆ ಬದಲಿ ಇಂಧನ. ಮೂರನೇ ಬಗ್ಗೆ ಬಂದು ಬಯೋಗ್ಯಾಸ್ ಅಂತ. ಇವಾಗ ಏನು ನಮ್ಮ ಗೋಬರ್ ಗ್ಯಾಸ್ ಸಿಎನ್ಜಿ ಇವೆಲ್ಲ ಇದಲ್ಲ ಆತರ ಅದು ಬಯೋಗ್ಯಾಸ್ ಅಂತ. ಈ ಮೂರು ಬಂದು ಜೈವಿಕ ಇಂಧನದಲ್ಲಿ ಮೂರು ಬಗೆ ಸರ್.
5: ಯಾಕೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಜೈವಿಕ ಇಂಧನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮತ್ತೆ ಇದರ ಒಂದು ಪ್ರಚಾರಕ್ಕೆ ಇದರ ಒಂದು ಬೆಳೆಗೆ ಉತ್ತೇಜನ ಕೊಡ್ತಾ ಇದಾರಲ್ಲ ಸರ್, ಏನ್ ಕಾರಣ ಇರಬಹುದು
4: ಸರ್? ಮುಖ್ಯವಾದ ಕಾರಣ ಅಂತ ಅಂದ್ರೆ ಇವಾಗ ಸುಮಾರು ನಮ್ಮ ದೇಶ 85% ಕಚ್ಚಾ ತೈಲವನ್ನು ನಾವು ಹೊರ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತೇವೆ. ಹೌದಾ? ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಸುಮಾರು 235 million ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ತೈಲ ಬೇಕಾಗುತ್ತೆ. ಅದಕ್ಕೆ ಭರಿಸುವಂತ ವೆಚ್ಚ ಸುಮಾರು 16 lakh crore ಬೇಕಾಗ್ತದೆ. ಅದು ಎಲ್ಲ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಗೆ ವರ್ತ ಬೀಳೋದ್ರಿಂದ ಈ ಮಿತಿ ಮೀರಿದ ಬಳಕೆ ಕಚ್ಚಾ ತೈಲ ಇದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ನಾವು ಬೋರ್ವೆಲ್ ಅಲ್ಲಿ ಹೆಂಗೆ ನೀರ್ ಖಾಲಿ ಆಗ್ತಾ ಹೋಗುತ್ತೋ ಹಂಗೆ ಕಚ್ಚಾ ತೈಲ ಹೊರ ದೇಶದಲ್ಲೂ ಸಿಗೋದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ನಾವು ಒಂದು ನವೀಕರಿಸಬಹುದಾದ ಪರ್ಯಾಯ ಇಂಧನಕ್ಕೆ ನಾವು ಹೋಗ್ಬೇಕು. ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಇಂದ ನಮ್ಗೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಅವೇನ್ ಕಾರ್ಬನ್ ಡೈಆಕ್ಸೈಡ್ ವಾಹನಗಳ ಹೊಗೆಯಿಂದ ಬರ್ತದಲ್ಲ, ಹಾನಿಕಾರಕ ಕಣಗಳಿರ್ತವೆ, ಗಂಧಕ ಪ್ರಮಾಣ ತುಂಬಾ ಹೆಚ್ಚಿರ್ತದೆ. ಹಂಗಾಗಿ ಅದು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತದೆ. ಏನ್ ಕಾರಣವಾಗ್ತದೆ? ಈ ಕಾರ್ಬನ್ ಡೈಆಕ್ಸೈಡ್ ಈ ಹಾನಿಕಾರಕ ಕಣಗಳು ವಾತಾವರಣದಲ್ಲಿ ಇರ್ತವೆ. ಅವೇನ್ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದು ವಾಪಸ್ ಹೋಗ್ಬೇಕಾದ್ರೆ ಶಾಖ ಕಿರಣಗಳನ್ನ ಹಿಡಿದಿಟ್ಕೊಂಡ್ಬಿಡ್ತವೆ. ಆ ಹಿಡಿದಿಟ್ಕೊಂಡಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ, ಉಷ್ಣಾಂಶ ನಮ್ಮ ವಾತಾವರಣದಲ್ಲಿ ಏರಿಕೆ ಆಗ್ಬಿಡುತ್ತೆ. ಅದನ್ನೇ ನಾವು ಏನ್ ಹೇಳ್ತಿದೀವಿ, ಕ್ಲೈಮೇಟ್ ಚೇಂಜ್, ಹವಾಮಾನ ವೈಪರೀತ್ಯ. ಏನು ಟೆಂಪರೇಚರ್ 35-40 degrees ಎಲ್ಲ ಹೋಗ್ತಾ ಇದೆ ಇವಾಗ, ಈವನ್ ಮಲೆನಾಡಲ್ಲೂ 38 degrees ವರ್ಗೂ ಹೋಗಿದೆ ಲಾಸ್ಟ್ ಟೈಮ್. ಹಂಗಾಗಿ ಇವೆಲ್ಲನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಒಂದು ಪರಿಸರ ಸ್ನೇಹಿ ಇಂಧನವನ್ನ ನಾವು ಯೂಸ್ ಮಾಡಬೇಕು. ನಮ್ಗೆ ಅದನ್ನ ನಾವು ದಿನದಿಂದ ದಿನ ಅದರ ಬಳಕೆಯನ್ನು ಹೆಚ್ಚಿಸ್ತಾ ಹೋಗ್ಬೇಕು ಅಂತ ನಮ್ಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನ ರೂಪಿಸ್ತಾ ಬಂದಿದೆ ಸರ್.
5: ಇದರ ಒಂದು ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಯಾಕಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಇದರ ಒಂದು ಪ್ರಚಾರ ಶುರು ಆಗಿತ್ತು. ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಎಲ್ಲೆಲ್ಲಿ ಬರಡು ಭೂಮಿ ಇದೆ, ನಾವು ರಸ್ತೆಗಳ ಮೂಲಕ ರಸ್ತೆಗಳ ಬದುಗಳಲ್ಲಿಯೂ, ಜೊತೆಗೆ ಭಾರತೀಯ ರೈಲ್ವೆ ಇಲಾಖೆಯ ಒಂದು ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿ ಕೂಡ ಹಾಕ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಇತ್ತು, ಅದು ಮಾಡಿದ್ರು ಸರ್. ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬೋದು ಸರ್ ತಾವು?
4: ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ಆಲ್ಮೋಸ್ಟ್ 10% ಬಯೋಡೀಸೆಲ್, 20% ಬಯೋ ಎಥನಾಲ್ ಪೆಟ್ರೋಲ್ ಜೊತೆ ಬಯೋಡೀಸೆಲ್ 25% ವರೆಗೂ ಹೋಗ್ತಾ ಇದಾರೆ. ಇವನ್ 100% ಬಯೋಡೀಸೆಲ್ ನಾವು ಯೂಸ್
5: ಮಾಡಬಹುದು ಸರ್.
4: 100% ಈ ಪೆಟ್ರೋಲ್ ಬಯೋ ಎಥನಾಲ್ ನ ಯೂಸ್ ಮಾಡಕ್ ಆಗೋದಿಲ್ಲ, 20 ಅಂತ ಅಂತೀವಿ. ಅಂದ್ರೆ 20% ಬ್ಲೆಂಡಿಂಗ್ ಅಷ್ಟೇ ಮಾಡಕ್ ಹೋಗೋದು. ಬಟ್ ಬಯೋಡೀಸೆಲ್ 100% ನಾವು ಯೂಸ್ ಮಾಡಿ ವೆಹಿಕಲ್ ನ ರನ್ ಮಾಡಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಏನಂದ್ರೆ ಕ್ವಾಲಿಟಿಯಾಗಿ ತಯಾರಿಕೆ ಮಾಡ್ಬೇಕು, ಉತ್ಪಾದಿಸಬೇಕಾಗುತ್ತೆ. ಮತ್ತೆ ಇವಾಗ ಏನು, ಅವಾಗ 2008-07 ಅಲ್ಲಿ ನಾವು ಜೈವಿಕ ಇಂಧನ ನೀತಿಯನ್ನು ತಂದ್ರು, ಮಾಸ್ ಪ್ಲಾಂಟಿಂಗ್ ಕ್ಯಾಂಪೇನ್. ಇವಾಗ ರೋಡ್ ಸೈಡ್, ಸಾರ್ವಜನಿಕ ಪ್ರದೇಶಗಳಲ್ಲಿ, ಗೋಮಾಳಗಳಲ್ಲಿ, ಬಂಜರು ಭೂಮಿಗಳಲ್ಲಿ ರೈತರಿಗೆ ಉಚಿತ ಸಸಿಗಳನ್ನು ಕೊಟ್ಟು ಅವ್ರ ಬದುಗಳಲ್ಲಿ ಒಂಗೆ, ಬೇವು, ಇಪ್ಪೆ, ಜಟ್ರೋಪಾಯಿ ಇಂತ ಸೂಕ್ತವಾದ ಜೈವಿಕ ಇಂಧನಕ್ಕೆ ಸೂಕ್ತವಾದ ಮರಗಳನ್ನ ನೆಡ್ಕೊಂತ ಬಂದ್ರು. ಆಯ್ತಾ, ಯೂಸ್ ನೆಟ್ಟಿದ್ದಾರೆ. ಬಟ್ ಅದನ್ನ ಕಲೆಕ್ಷನ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಸೀಡ್ ಇಂದ ನಾವು ಎಣ್ಣೆ ತೆಗೆಯೋದು ಡೀಸೆಲ್ ಮಾಡೋದ್ರಿಂದ ಸೀಡ್ ಕಲೆಕ್ಷನ್ ಪಾಯಿಂಟ್ಸ್ ಬರ್ತಾ ಇದೆ. ಕಲೆಕ್ಟ್ ಮಾಡಿದಷ್ಟು ಬೈಯರ್ಸ್ ಹೊರಗಡೆ ರಾಜ್ಯದವರು ಇದಾರೆ ಸರ್. ಬಿಹಾರದವರು, ತಮಿಳ್ನಾಡವರು ಎಲ್ಲ ತುಂಬಾ ನಮ್ಮ ಕರ್ನಾಟಕದಿಂದ ಸ್ಟಾಕ್ ನ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅದು ಒಂದು ಬದಲಿ ಇಂಧನ, ನವೀಕರಿಸಬಹುದಾದ ಇಂಧನ. ನಮ್ಮ ಕರ್ನಾಟಕದಲ್ಲೂ ಈಗ ಜೈವಿಕ ಇಂಧನ ನೀತಿ ಹೊಸದಾಗಿ ಪರಿಶೀಲನೆ ಮಾಡಿ ತರ್ತಾ ಇದ್ದಾರೆ ಡೈರೆಕ್ಟರ್ ಡಾಕ್ಟರ್ ಸುಧೀಂದ್ರ ಅವರು. ಅದನ್ನ ಪರಿಶೀಲನೆ ಮಾಡಿ ಹೊಸ ಜೈವಿಕ ಇಂಧನ ನೀತಿಯನ್ನ ತರಬೇಕು. ಇದು ಇವಾಗ ನಾವು ಹೆಂಗೆ ಹಾಲು ಉತ್ಪಾದಕರ ಒಕ್ಕೂಟ ಹೆಂಗೆ ಗ್ರಾಮ ಪಂಚಾಯತಿ ಲೆವೆಲ್ಲಿ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ಜೈವಿಕ ಇಂಧನವನ್ನು ನಾವು ಈ ಗ್ರಾಮ ಪಂಚಾಯತಿ ಲೆವೆಲ್ಲಿ ತಂದಾಗ ಅಷ್ಟೇನೆ ನಾವು ಇದನ್ನ ನಾವು 100% ಅಚೀವ್ ಆಗೋಕೆ ಸಾಧ್ಯ ಅಂತ ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ ಸರ್.
5: ಈ ಜೈವಿಕ ಇಂಧನಕ್ಕೆ ಬೇಕಾಗಿರತಕ್ಕಂತ ಸೂಕ್ತ ಮರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ
4: ಸರ್? ಇವಾಗ ಮೊದಲನೇದಾಗಿ ನಾವು ಯಥೇಚ್ಛವಾಗಿ ವಂಗೆ ಮರ ಅಂತ ಸರ್. ಇವಾಗ ನಮ್ಮಲ್ಲಿ ಜೈವಿಕ ಇಂಧನದಲ್ಲಿ ಜನರೇಷನ್ಸ್ ಅಂತ ಬರ್ತದೆ, ನಾಲ್ಕು ಜನರೇಷನ್ಸ್. ಫಸ್ಟ್ ಜನರೇಷನ್ ಆಫ್ ಬಯೋಫ್ಯೂಯಲ್ಸ್ ಅಂತ ನಾವ್ ಈಗ ಕರೆಯೋದಾದ್ರೆ, ಫಸ್ಟ್ನೇ ಏನು, ನಾವು ತಿನ್ನೋ ಅಕ್ಕಿ ಕಬ್ಬು ಜೋಳದಿಂದ ನಾವು ಎಥನಾಲ್ ಪ್ರೊಡ್ಯೂಸ್ ಮಾಡ್ತೀವಿ, ಅವೆಲ್ಲ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತೀವಿ ಸರ್. ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತ ಅಂದ್ರೆ,

0: KSRTC ವೆಹಿಕಲ್ ಅಲ್ಲಿ 20% ಬ್ಲೆಂಡಿಂಗ್ ನಡೀತಾ ಇದೆ ಸರ್.
1: ಆಮೇಲೆ ಇದರ ಉಪ ಉತ್ಪನ್ನಗಳಿಗೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ
0: ಸರ್? ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂಗೆ ಮರದಿಂದ ನಾವು ಜೈವಿಕ ಇಂಧನ ತಯಾರಿಸ್ತಾ ಇದೀವಿ ಅಂತ ಅನ್ಕೊಳ್ಳಿ. ನಾವು ಹೌದು, ನಮ್ಗೆ ಏನು ಸೀಡ್ ಕಲೆಕ್ಷನ್ ಮಾಡಿ ಆದ್ಮೇಲೆ ಬೀಜ ಕಲೆಕ್ಷನ್ ಸಂಗ್ರಹಣೆ ಮಾಡ್ತೀವಿ, ಎಕ್ಸ್ಪೆಲ್ಲರ್ ಹೋಗ್ತೀವಿ ಸರ್. ಎಕ್ಸ್ಪೆಲ್ಲರ್ ಹಾಕ್ತೀವಿ, ಆ ಎಕ್ಸ್ಪೆಲ್ಲರ್ ಅಲ್ಲಿ ನಮ್ಗೆ ಎಣ್ಣೆ ಸಪರೇಟ್ ಆಗಿ ಬರುತ್ತೆ, ಹಿಂಡಿ ಸಪರೇಟ್ ಆಗಿ ಬರುತ್ತೆ. ಹಿಂಡಿ ಒಂದು ಬೈ ಪ್ರಾಡಕ್ಟ್, ಅದನ್ನ ನಾವು ಜೈವಿಕ ಗೊಬ್ಬರವಾಗಿ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನೈಟ್ರೋಜನ್ ಕಂಟೆಂಟ್ 7.2% ಇರುತ್ತೆ ಸರ್, ಸಾರಜನಕ 7% ಇರ್ತದೆ. ಲಘುವಾಗಿ ಫಾಸ್ಫರಸ್ ಪೊಟ್ಯಾಸಿಯಂ ಕಂಟೆಂಟ್ ಇರ್ತದೆ ಸರ್, ರಂಜಕ ಪೊಟ್ಯಾಸಿಯಂ ಇರ್ತದೆ. ಹಂಗಾಗಿ ಅದನ್ನ ನಾವು ಜೈವಿಕ ಗೊಬ್ಬರವಾಗಿ ಉಪಯೋಗಿಸಬಹುದು, ಮತ್ತೆ ಜೈವಿಕ ಕೀಟನಾಶಕವಾಗೂ ಉಪಯೋಗ. ತೋಟಗಾರಿಕಾ ಬೆಳೆಗಳಲ್ಲಿ ಅವನ ಪ್ರತಿ ಮರಕ್ಕೆ ಒಂದೊಂದು ಕೆಜಿ ಹುಡ್ಕೊಂತ ಹೋದ್ರೆ ನಮ್ಗೆ ರೂಟ್ ಗ್ರಬ್ಸ್ ಅಂತ ಏನ್ ಹೇಳ್ತೀವಿ ಬೇರು ಹುಳಗಳು, ಅವು ಕಮ್ಮಿ ಆಗ್ತಾ ಹೋಗ್ತದೆ. ಕೀಟನಾಶಕ ಗುಣನು ಇರೋದ್ರಿಂದ ನಾವು ಜೈವಿಕ ಗೊಬ್ಬರ ಮತ್ತೆ ಜೈವಿಕ ಕೀಟನಾಶಕವಾಗಿ ಯೂಸ್ ಮಾಡಬಹುದು, ಯಾವ್ದನ್ನ ಹಿಂಡಿನ. ಮತ್ತೆ ಎಣ್ಣೆ ಬರ್ತದೆ, ಎಣ್ಣೆಯಲ್ಲಿ ನಾವು ಅಂತೆಗೆ ಯೂಸ್ ಮಾಡಬಹುದು, ಮನೆಗಳಲ್ಲಿ ಪೂಜೆಗೆಲ್ಲ ನಾವು ದೀಪದ ಎಣ್ಣೆಯಾಗಿ ನಾವು ಯೂಸ್ ಮಾಡ್ಬೋದು. ಮತ್ತೆ ಅದರಿಂದ ನಾವು ಡೀಸೆಲ್ ನ ಪ್ರೊಡಕ್ಷನ್ ಮಾಡ್ತೀವಿ ಸರ್. ಸುಮಾರು ನಮ್ಗೆ ಒಂದು ನಮ್ಮಲ್ಲಿ ಇರುವಂತದ್ದು ಕೆಪಾಸಿಟಿ ಬಂದು ಬಯೋಡೀಸೆಲ್ 50 ಲೀಟರ್ ಕೆಪಾಸಿಟಿ ಸರ್. 50 ಲೀಟರ್ ಕೆಪಾಸಿಟಿ, ನಾವು 50 ಲೀಟರ್ ಎಣ್ಣೆ ಬೇಕು ಅಂತಂದ್ರೆ ನಮ್ಗೊಂದು 200 ಕೆಜಿ ಪಂಗೇಮಿಯಾ ಸೀಡ್ಸ್ ಬೇಕಾಗುತ್ತೆ ಸರ್. 200 ಕೆಜಿ ಪಂಗೇಮಿಯಾ ಸೀಡ್ಸ್ ಹಾಕಿದ್ರೆ ನಮ್ಗೆ 150 ಕೆಜಿ ಇದು ಹಿಂಡಿ ಬರುತ್ತೆ. 150 ಕೆಜಿ ಹಿಂಡಿ ಬರುತ್ತೆ, 50 ಲೀಟರ್ ಎಣ್ಣೆ ಬರುತ್ತೆ. ನಾವು 50 ಲೀಟರ್ ಎಣ್ಣೆನ ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಯೂನಿಟ್ ಗೆ ಹಾಕ್ತಾಗ ಡೀಸೆಲ್ ಮಾಡಕ್ ಹೋದಾಗ ನಮ್ಗೆ 35 ಲೀಟರ್ ಡೀಸೆಲ್ ಬರುತ್ತೆ ಸರ್. ಇನ್ನ 15 ಲೀಟರ್ ಗ್ಲಿಸರಿನ್ ಅಂತ ಬರುತ್ತೆ ಸರ್. ನಾವೇನು ಇವಾಗ ಸೋಪ್ಸ್, ಡಿಟರ್ಜೆಂಟ್ಸ್, ಫ್ಲೋರ್ ಕ್ಲೀನರ್ಸ್ ಎಲ್ಲ ಅದರಿಂದಲೇ ಮಾಡಬಹುದು ಸರ್. ಏನು ಗ್ಲಿಸರಿನ್ ಇಂದ 1 ಲೀಟರ್ ಗ್ಲಿಸರಿನ್ ಇಂದ 10 ಸೋಪ್ ಮಾಡಬಹುದು ಸರ್. 10 ಸೋಪ್ ಮಾಡಬಹುದು. ಆ 10 ಸೋಪ್ ನ ನಾವು ಹಸುಗಳು, ಜಾನುವಾರುಗಳು ಮೈ ತೊಳೆಯಕ್ಕೆ ಯೂಸ್ ಮಾಡಬಹುದು, ಮನುಷ್ಯ ಯೂಸ್ ಮಾಡಬಹುದು, ಬಟ್ ತಲೆ ಹಚ್ಕೊಳಂಗಿಲ್ಲ
1: ಅಷ್ಟೇ,
0: ನಾವು ಮೈಗೆ ಯೂಸ್ ಮಾಡಬಹುದು. ಸೊ ಜನರಲ್ಲಿ ಜಾನುವಾರುಗಳಿಗೆ ಉಪಯೋಗಿಸಿದ್ರೆ ಒಳ್ಳೇದು ಅಂತ ಹೇಳಿದ್ವಿ ಸರ್. ಸೊ ಗ್ಲಿಸರಿನ್ ಇಂದ ಸೋಪ್ ಮಾಡಬಹುದು, ಫ್ಲೋರ್ ಕ್ಲೀನರ್ ಮಾಡಬಹುದು ಸರ್. ಮತ್ತೆ ಅವೆರಡು ಆಯ್ತು. ಮತ್ತೆ ವಾಷಿಂಗ್ ವಾಟರ್ ಅಂತ ಬರುತ್ತೆ ಸರ್. ನಾವು ಅದರಲ್ಲಿ ವಾಟರ್ ಕಂಟೆಂಟ್ ನ ರಿಮೂವ್ ಮಾಡ್ಕೊಂತ ಹೀಟ್ ಮಾಡ್ತಾ ಇರ್ಬೇಕು ಡೀಸೆಲ್ ನ. ಡೀಸೆಲ್ ಅಲ್ಲಿ ಇರೋ ವಾಟರ್ ಕಂಟೆಂಟ್ ನ ರಿಮೂವ್ ಮಾಡ್ತಾ ಹೋಗ್ಬೇಕು, ಡೆನ್ಸಿಟಿ ಅನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ಬೇಕು. ಅವಾಗ ವಾಷಿಂಗ್ ವಾಟರ್ ಒಂದ್ 60 ಲೀಟರ್ ನಾವು ವಾಟರ್ ನ, ಹಾಟ್ ವಾಟರ್ ನ ವಾಶ್ ಮಾಡಿ ಬರುತ್ತಲ್ಲ ಸರ್, ಅದನ್ನ ನಾವು ಫ್ಲೋ ಕ್ಲೀನರ್ ಆಗಿ ಯೂಸ್ ಮಾಡ್ಕೋತೀವಿ ಸರ್.
1: ಈಗ ಜೈವಿಕ ಇಂಧನ ತಯಾರಿಸುವ ಒಂದು ವಿಧಾನಕ್ಕೆ ಬಂದ್ರೆ ಏನ್ ಹೇಳ್ತೀರಾ, ಯಾವ ರೀತಿಯಿಂದ ನಮ್ಮ ರೈತರಿಗೆ ತಾವು ತಿಳಿಸ್ತೀರಾ
0: ಸರ್? ಜೈವಿಕ ಇಂಧನ ತಯಾರಿಸೋ ವಿಧಾನ ಅಂತಂದ್ರೆ ಅದೇ, ನಾವು ಒಂದು ರಾಸಾಯನಿಕ ಪ್ರಕ್ರಿಯೆ ಮುಖಾಂತರ ನಾವು ಜೈವಿಕ ಇಂಧನ, ಜೈವಿಕ ಡೀಸೆಲ್ ನ ಪ್ರೊಡಕ್ಷನ್ ಮಾಡಬಹುದು. ಆ ರಾಸಾಯನಿಕ ಕ್ರಿಯೆ ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಅಂತ ಕರಿತೇವೆ. ಆ ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಅಲ್ಲಿ ಏನ್ ಮಾಡ್ತೇವೆ, 50 ಲೀಟರ್ಸ್ ನಾವು ಆಯಿಲ್ ಹಾಕ್ತಿರ್ತೀವಿ, ಅದಕ್ಕೆ ಮೆಥನಾಲ್ ಹಾಕ್ತೀವಿ ಸರ್. ಮೆಥನಾಲ್ 500 ml ಮೆಥನಾಲ್ ಹಾಕ್ತೀವಿ. ಅದಕ್ಕೆ ಪ್ರಚೋದಕಗಳಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ನ ಹಾಕ್ತೀವಿ ಸರ್, ಪ್ರೊಫೆಷನ್ ಆಗಿ. ಅದು ಇದು ಮಾಡಿ ಸುಮಾರು 2 ಗಂಟೆಗಳ ಕಾಲ ಆ ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಪ್ರೋಸೆಸ್ ಅಲ್ಲಿ 60 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಾವು ಹೀಟ್ ಮಾಡ್ತೀವಿ ಸರ್. ಡೀಸೆಲ್ ನ ಹೀಟ್ ಮಾಡಿ ಕೂಲ್ ಡೌನ್ ಮಾಡ್ತೀವಿ. ಕೂಲ್ ಡೌನ್ ಮಾಡಿ ಗಂಟೆ ಕ್ವಾಲಿಟಿ ಟೆಸ್ಟ್ ಮಾಡ್ತೀವಿ ಸರ್. ಕಾಪರ್ ಕರೋಜನ್ ಟೆಸ್ಟ್ ಅಂತ ಮಾಡ್ತೀವಿ, ಫೈರ್ ಫ್ಲಾಶ್ ಅಂಡ್ ಫೈರ್ ಪಾಯಿಂಟ್ ಟೆಸ್ಟ್ ಅಂತ ಮಾಡ್ತೀವಿ, ಡೆನ್ಸಿಟಿ ನೋಡ್ತೀವಿ. ಅದೆಲ್ಲ ಕರೆಕ್ಟ್ ಆಗಿ ಆಗಿಲ್ಲ ಅಂತಂದ್ರೆ ಮತ್ತೆ ಹಾಟ್ ವಾಟರ್ ಇಂದ ವಾಶ್ ಮಾಡ್ತಾ ಮಾಡ್ತಾ ವಾಟರ್ ಕಂಟೆಂಟ್ ಜಾಸ್ತಿ ಮಾಡ್ತೀವಿ, ಟೆಂಪರೇಚರ್ ಜಾಸ್ತಿ ಮಾಡ್ತಾ ನಾವು ವಾಟರ್ ನ ರಿಮೂವ್ ಮಾಡಿ ಅದನ್ನ ಕಂಟ್ರೋಲ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಡೀಸೆಲ್ ಅನ್ನು ಪ್ರೊಡಕ್ಷನ್ ಮಾಡ್ತೀವಿ. ಸೆಟಲ್ ಡೌನ್ ಗೆ ಬಿಡ್ತೀವಿ ಸರ್. ಇವತ್ತು ಒಂದು ಸಂಜೆ ನಾವು ಆಫ್ ಮಾಡೋದ್ರೆ ಯೂನಿಟ್ ನ, ನಾಳೆ ಬೆಳಗ್ಗೆ ಬಂದು ನೋಡಿದ್ರೆ ಮೇಲ್ಪದ್ರ ಕೆಳಪದ್ರ ಅಂತ ಬೈಫರ್ಕೇಶನ್ ಆಗ್ಬೋದು. ಮೇಲ್ಪದ್ರದಲ್ಲಿರೋದು ಏನು ಡೀಸೆಲ್ ಸರ್, ಬಯೋಡೀಸೆಲ್. ಕೆಳಪದ್ರದಲ್ಲಿರೋದು ಗ್ಲಿಸರಿನ್ ಸರ್. ಗ್ಲಿಸರಿನ್ ನ ನಾವು ಸಪರೇಟಿಂಗ್ ಪನಲ್ ಇಂದ ಸಪರೇಟ್ ಮಾಡ್ಕೊಂಡು ಕ್ವಾಲಿಟಿ ಟೆಸ್ಟ್ ಮಾಡ್ತೀವಿ. ಆ ಡೀಸೆಲ್ ಮತ್ತೆ ಯಾವುದೇ ಇವಾಗ ಪೆಟ್ರೋಲ್ ಡೀಸೆಲ್ ನಾವು ಹೊರಗಡೆ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ, ಬಟ್ ನಾವು ಈ ಜೈವಿಕ ಇಂಧನದ್ದು ಆಲ್ಮೋಸ್ಟ್ ಅದು ಬೆಂಕಿ ಹಚ್ಕೋಬೇಕು ಅಂದ್ರೆ 180 ಡಿಗ್ರಿ ಟೆಂಪರೇಚರ್ ಅಂದ್ರೆ ಸೇಫ್ಟಿ ತುಂಬಾ ಇದೆ ಸರ್. ಅಂದ್ರೆ ಯಾವುದೇ ಒಂದು ಅನಾಚಾರ ಆಗೋದು ಕಮ್ಮಿ ಇರ್ತದೆ ಈ ಜೈವಿಕ ಇಂಧನ ಯೂಸ್ ಮಾಡೋದ್ರಿಂದ ಸರ್.
1: ಈಗ ಇದರ ಒಂದು ಉಪಯೋಗಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್, ಜೈವಿಕ ಇಂಧನದ ಉಪಯೋಗ? ಈಗಾಗಲೇ ಹೇಳ್ತಾ ಇದ್ರಿ ಆರಂಭದಲ್ಲಿ, ಆದ್ರೂ ಮತ್ತೆ ಹೆಚ್ಚಿನ ಒಂದು ಉಪಯೋಗಗಳಿಗೆ ಬಂದ್ರೆ?
0: ಅದೇ ಸರ್, ಇವಾಗ ನಾವು ಪರಿಸರ ಪೂರಕ ಉಪಯೋಗಗಳನ್ನ ನೋಡೋದಾದ್ರೆ ಇದೊಂದು ನವೀಕರಿಸಬಹುದಾದ ಇಂಧನವಾಗಿರ್ತದೆ. ಮತ್ತೆ ಮತ್ತೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಇದು ಮುಗಿದು ಹೋಗಲ್ಲ. ಮತ್ತೆ ಇದು ಪರ್ಯಾಯ ಇಂಧನವಾಗಿ ಯೂಸ್ ಮಾಡಬಹುದು ಪೆಟ್ರೋಲ್ ಮತ್ತೆ ಡೀಸೆಲ್ಗೆ. ಮತ್ತೆ ಈ ಇಂಜಿನ್ ಇಂದ ಹೊರಬರುವ ಈ ಏನು

0: ಹೊಗೆಯಲ್ಲಿ ಹಾನಿಕಾರಕ ಕಣಗಳ ಸಂಖ್ಯೆ ಕಮ್ಮಿ ಇರ್ತದೆ, ಕಾರ್ಬನ್ ಮಾನಾಕ್ಸೈಡ್ ನ ಉಗುಳುವಿಕೆನು ಕಮ್ಮಿ ಇರ್ತದೆ. ಮತ್ತೆ ನಾವು ಹೆಚ್ಚು ಹೆಚ್ಚು ಈ ಜೈವಿಕ ಇಂಧನ ಮರಗಳನ್ನ ಬೆಳೆಸೋದ್ರಿಂದ ಹಸಿರು ಪ್ರದೇಶ ಜಾಸ್ತಿ ಆಗ್ತದೆ. ನಮ್ಮ ಏನು 33% ಅರಣ್ಯ ಇರಬೇಕು ನಮ್ಮ ಒಟ್ಟು ಇದರದಲ್ಲಿ ವಿಸ್ತೀರ್ಣದಲ್ಲಿ ಅಂತ, ಅದನ್ನೆಲ್ಲ ಸುಸ್ಥಿರ ಪರಿಸರ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗುತ್ತೆ ಸರ್. ಅದೇ ರೀತಿ ಈ ಮರಗಳನ್ನ ನಾವು ಬೆಳೆಸೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೂಡ ಆಗ್ತದೆ. ಮಣ್ಣು ಮತ್ತೆ ನೀರು ಹರಿದು ಹೋಗ್ದಂಗೆ ಮಣ್ಣು ಸವಕಳಿ ಆಗ್ದಂಗೆ ಈ ಮರಗಳು ತಡೆಗಟ್ಟುತ್ತವೆ. ಇವಿಷ್ಟು ಒಂದು ಪರಿಸರ ಪೂರಕ ಉಪಯೋಗಗಳು ಜೈವಿಕ ಇಂಧನ ಮರಗಳಿಂದ. ರೈತರಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದು ನೋಡೋದಾದ್ರೆ, ರೈತರಿಗೆ ಸೀಡ್ಸ್ ಮಾರೋದ್ರಿಂದ ಸರ್ ಈ ವರ್ಷ ಸುಮಾರು 40 ರೂಪಾಯಿ ಕೆಜಿಯಷ್ಟು ಹೋಗಿದೆ ಸರ್. ಒಂಗೆ ಸೀಡ್ಸ್ಗೆ ಒಂದು ಕೆಜಿಗೆ 40 ರೂಪಾಯಿಗೆ ಕೆಜಿಯಷ್ಟು ನಾವು ಈ ಸುತ್ತಮುತ್ತ ರೈತರಿಗೆ ಕೊಟ್ಟಿದ್ದೇವೆ. ಅದೊಂದು ಬೀಜಗಳ ಅವರು ಸಂಗ್ರಹಿಸಿ ನಮಗೆ ಕೊಟ್ಟರೆ ಅವ್ರಿಗೊಂದು ಒಂದು ಆದಾಯ ಆಗ್ತದೆ, ಅಡಿಷನಲ್ ಇನ್ಕಮ್ ಆಗ್ತದೆ. ಅದೇ ರೀತಿ ರೈತರು ತಮ್ಮ ಪಾಳು ಮತ್ತೆ ಬಂಜರು ಭೂಮಿಗಳಲ್ಲಿ
1: ಉಪಯೋಗಿಸ್ಕೋಬಹುದು.
0: ಮತ್ತೆ ಈ ಜೈವಿಕ ಕೀಟನಾಶಕವಾಗಿ ಪೊಂಗೆಮಿ ಆಯಿಲ್ ನ ಯೂಸ್ ಮಾಡಬಹುದು. ಕೆಲವೊಂದು ಕೀಟಗಳಿಗೆ ಸಕ್ಕಿಂಗ್ ಪೆಸ್ಟ್ ಅಂತ
1: ಏನೇಳಿದ್ರು,
0: ಅವಕ್ಕೆ ನಾವು ಜಸ್ಟ್ ಸಿಂಪಲ್ ಆಯಿಲ್ ಸ್ಪ್ರೇ ಮಾಡ್ಬಿಟ್ರೆ ಸರ್, ನೀಮ್ ಆಯಿಲ್ ಪೊಂಗೆಮಿ ಆಯಿಲ್ ಸ್ಪ್ರೇ ಮಾಡಿದ್ರೆ ಅದು ಕೀಟಗಳು ಕಂಟ್ರೋಲ್ ಬರ್ತವೆ ಸರ್. ಹಾಗಾಗಿ ಮತ್ತೆ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ಕೋಬಹುದು, ವರ್ಮಿ ಕಂಪೋಸ್ಟ್ಗೆ ಇಲ್ಲ ಪ್ಲಾಂಟೇಶನ್ ಕ್ರಾಪ್ ಗೊಬ್ಬರವಾಗಿ ಯೂಸ್ ಮಾಡ್ಕೋಬಹುದು. ಇನ್ನ ನಮ್ಮ ಬಳಕೆಗೆ ಕನ್ಸ್ಯೂಮರ್ಸ್ ಹೋಗಿ ಏನು ಉಪಯೋಗ ಆಗುತ್ತೆ ಅಂತ ಅಂದ್ರೆ, ಈ ನಮ್ಮ ಇಂಜಿನ್ ನ ಮಾರ್ಪಾಡಿನ ಅವಶ್ಯಕತೆ ಇರೋದಿಲ್ಲ ಸರ್. ಅಂದ್ರೆ ನಾವು ಬ್ಲೆಂಡಿಂಗ್ ಮಾಡ್ತಾ ಇದೀವಲ್ಲ, 20% 25% ಬ್ಲೆಂಡಿಂಗ್ ಮಾಡೋದ್ರಿಂದ ಇರೋ ಅವ್ರ ಹತ್ರ ಏನ್ ಇಂಜಿನ್ ಇರುತ್ತಲ್ಲ ಅದೇ ಇಂಜಿನ್ ಅಲ್ಲೇ ನಾವು ಯೂಸ್ ಮಾಡ್ಕೋಬಹುದು ಜೈವಿಕ ಇಂಧನ. ಫಾರ್ ಎಕ್ಸಾಂಪಲ್, ನಮ್ಮ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾವು ತಯಾರಿಸಿದಂತ ಜೈವಿಕ ಇಂಧನವನ್ನ ನಮ್ಮಲ್ಲಿರೋ 2 ಟ್ರ್ಯಾಕ್ಟರ್ ಮತ್ತೆ JCB ಹಾಕ್ತೀವಿ, ಹಾಕಿ ನಾವು ರನ್ ಮಾಡ್ತಾ ಇದೀವಿ ಸರ್. ಅದೇ ರೀತಿ ನಾವು ಬ್ಲೆಂಡ್ ಮಾಡ್ತಿರೋದು 10% ಬ್ಲೆಂಡಿಂಗ್ ಮಾಡ್ತಾ ಇದೀವಿ ಸರ್ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ. ಮತ್ತೆ ಸುರಕ್ಷಿತ ನಿರ್ವಹಣೆ, ನಾನು ಆಗ್ಲೇ ಹೇಳ್ದಂಗೆ ಬೆಂಕಿ ಹತ್ಕೊಳಕ್ 180 ಡಿಗ್ರಿ ಟೆಂಪರೇಚರ್ ಬೇಕಾಗುತ್ತೆ. ಸೊ ಸುರಕ್ಷಿತವಾಗಿ ನಾವು ಅದನ್ನ ಹ್ಯಾಂಡಲ್ ಮಾಡಬಹುದು ಈ ಜೈವಿಕ ಇಂಧನನ. ಮತ್ತೆ ಇಂಜಿನ್ ನ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ, ತುಂಬಾ ಬಾಳ್ವಿಕೆನು ಬರ್ತದೆ. ಮತ್ತೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಆಗ್ತದೆ ನಾವು ಜೈವಿಕ ಇಂಧನಕ್ಕೆ ಹೋಗೋದ್ರಿಂದ. ಮತ್ತೆ ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯದಲ್ಲಿ ತುಂಬಾ ಉಳಿಕೆ ಆಗ್ತದೆ. ಮತ್ತೆ ಉದ್ಯೋಗ ಸೃಷ್ಟಿನೂ, ಏನಾದ್ರೂ ನಮ್ಮ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಈ ಪ್ರತಿಯೊಂದು ಒಂದು ಜೈವಿಕ ಇಂಧನ ಪ್ರೊಡಕ್ಷನ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡ್ಕೊಂತ ಬಂತು ಅಂದ್ರೆ, ಆಲ್ಮೋಸ್ಟ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 3-4 ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ ಸರ್. ಇವಿಷ್ಟು ಇವು ಜೈವಿಕ ಇಂಧನದ ಉಪಯೋಗಗಳು.
1: ಈಗ ಜೈವಿಕ ಇಂಧನ ಉದ್ಯಾನ ಒಂದು ಏನು ಇಲ್ಲಿ ಕೆಳದ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏನ್ ನೀವು ಸ್ಥಾಪನೆ ಮಾಡಿದ್ರಿ, ಇದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಏನ್ ಹೇಳ್ತೀರಾ?
0: ಸರ್, ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ಸುಮಾರು ನಾವು 3,500 ಜೈವಿಕ ಇಂಧನ ಸಸ್ಯಗಳನ್ನ ನೆಟ್ಟಿ ನಾವು ಪೋಷಿಸ್ತಾ ಇದ್ದೇವೆ ಸರ್. ಸುಮಾರು 15 ಎಕರೆ ಪ್ಲಾಟ್ ಅಲ್ಲಿ ಪೋಷಿಸ್ತಾ ಇದ್ದೇವೆ. ಅದರಲ್ಲಿ ಒಂಗೆ, ಸೀಮರುಬ, ಸುರವನ್ನೆ, ಭೂತಾಳೆ, ಧೂಪ, ಉಪ್ಪಾಗಿ ಇತ್ಯಾದಿ ಮರಗಳು, ಸೂಕ್ತ ಮರಗಳನ್ನೆಲ್ಲ ನಾವು ನಾಟಿ ಮಾಡಿದ್ದೇವೆ. ಅದೇ ರೀತಿ ಈ ಸಸ್ಯಗಳ ಅಭಿವೃದ್ಧಿ ಮತ್ತೆ ಸಸ್ಯಗಳ ಮೇಲೆ ಸಂಶೋಧನೆ ಮತ್ತೆ ಆ ಸಸ್ಯಗಳ ಉಚಿತ ವಿತರಣೆ, ರೈತರಿಗೆ ಉಚಿತ ವಿತರಣೆ, ಇದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಈ ಯೋಜನೆದು. ಎರಡನೇದು ಬಂದು ಬೀಜ ಸಂಗ್ರಹಣೆ, ಸಂಸ್ಕರಣೆ ಮತ್ತೆ ಮಾರುಕಟ್ಟೆ ಮಾಡೋದು. ಮೂರನೇದು ಜೈವಿಕ ಇಂಧನ ಉತ್ಪಾದನೆ ಮಾಡೋದು ಮತ್ತೆ ಅವುಗಳ ಉಪ ಉತ್ಪನ್ನಗಳ ನಿರ್ವಹಣೆ ಮಾಡ್ತಾ ಇದೀವಿ ಸರ್. ನಾಲ್ಕನೇದಾಗಿ ಜೈವಿಕ ಇಂಧನ ಉತ್ಪಾದನೆಗೆ ಬೇಕಾಗುವಂತ ಉಪಕರಣಗಳ ಅಭಿವೃದ್ಧಿ ಮತ್ತು ಬಳಕೆ. ಐದನೇದಾಗಿ ನಾವು ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಮತ್ತೆ ಸುತ್ತಮುತ್ತಲಿನ ವಿದ್ಯಾರ್ಥಿ ಎಲ್ಲ ಕಾಲೇಜು ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಅನ್ನ ಕೊಡ್ತಾ ಇದೀವಿ ಸರ್. ಇವಿಷ್ಟು ಒಂದು 5 ಮುಖ್ಯ ಕಾರ್ಯಚಟುವಟಿಕೆಗಳು ಸರ್ ನಮ್ಮ ಉದ್ಯಾನವದ್ದು.
1: ಧನ್ಯವಾದ ಹೊನ್ನಪ್ಪ HM ಅವರೇ. ಇದುವರೆಗೆ ತಾವು ಏನು ಈ ಜೈವಿಕ ಇಂಧನ ಒಂದು ಪರ್ಯಾಯ ಇಂಧನದ ಕುರಿತು, ಆಮೇಲೆ ಯಾವ ರೀತಿಯಿಂದ ನಾವು ಜೈವಿಕ ಇಂಧನ ಉತ್ಪಾದನೆ ಮಾಡಬಹುದು, ಜೊತೆಗೆ ಇದರಲ್ಲಿ ತಯಾರಿಸುವ ವಿಧಾನ ಆಯ್ತು, ಆಮೇಲೆ ಇದು ಇದರ ಉಪ ಉತ್ಪನ್ನಗಳು ಹೇಗೆ, ಯಾವ ರೀತಿಯಿಂದ ಇದು ನಾವು ಉಪಯೋಗಕಾರಿ ಆಗಿದೆ ರೈತ ಬಾಂಧವರಿಗೆ, ಇದರ ಕುರಿತು ತಾವು ತುಂಬಾ ಒಂದು ಮಾಹಿತಿ ನೀಡಿದ್ದೀರಾ. ಜೊತೆಗೆ ಈಗ ಪ್ರತಿ ವರ್ಷ August 10 ವಿಶ್ವ ಜೈವಿಕ ಇಂಧನ ದಿನವಾಗಿ ಆಚರಣೆ ಮಾಡ್ತಾ ಇದ್ರಿ, ಇದರ ಮಹತ್ವ ಸ್ವಲ್ಪ?
0: ಮೊದಲನೇದಾಗಿ ಜಪಾನ್ ವಿಜ್ಞಾನಿಯವರು ರುಡಾಲ್ಫ್ ಡೀಸೆಲ್ ಅನ್ನೋರು ಏನ್ ಮಾಡ್ತಾರೆ, ಗ್ರೌಂಡ್ ನಟ್ ಕಡಲೆಕಾಯಿ ಎಣ್ಣೆಯಿಂದ ಇಂಧನ ತಯಾರಿಸಿ ಅವರು ಡೀಸೆಲ್ ಇಂಜಿನ್ ನ ಚಲಾಯಿಸ್ತಾರೆ. ಅದು 1893 ಆಗಸ್ಟ್ 10ರಂದು ಅವರು ಅನ್ವೇಷಣೆ ಮಾಡಿದ ದಿನವನ್ನು ನಾವು ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಪ್ರತಿ ವರ್ಷ ನಾವು

0: ಆಚರಿಸ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ ಡಾಕ್ಟರ್ ಹೊನ್ನಪ್ಪ ಎಚ್ ಎಂ ಅವರೇ, ತಮ್ಮ ದೂರವಾಣಿ ಸಂಖ್ಯೆ ಕೊಡಿ.
1: 9 8 4 5 0 8 4 6 2 4.
0: ಧನ್ಯವಾದ ಇದುವರೆಗೆ ಮಾಹಿತಿ ನೀಡಿದಕ್ಕೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್.
1: ಧನ್ಯವಾದಗಳು ಸರ್.
2: ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9 4 8 1 5 7 2 6 0 0. ಇನ್ನೊಮ್ಮೆ ಕೇಳಿ: 9 4 8 1 5 7 2 6 0 0.
3: ರೈತ ಬಾಂಧವರೇ, ಇದುವರೆಗೂ ಪರ್ಯಾಯ ಇಂಧನವಾಗಿ ಜೈವಿಕ ಇಂಧನದ ಬಳಕೆ ಕುರಿತು ಸಾಗರದ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೊನ್ನಪ್ಪ ಹೆಚ್ಎಂ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇದೀಗ ಕೃಷಿ ಮಾಹಿತಿ ಡಾ ಎಸ್ಎಂ ಸುಧಾಕರ್ ಅವರಿಂದ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನ ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ ಒನ್ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ ಕೇಳಿದ್ರಲ್ಲ ರೈತ ಬಂಧವರೇ, ಇದೀಗ ಪರಿಸರ ಗೀತೆ.

ರೈತ ಬಾಂಧವರ ಇದೊಂದು ಪ್ರಕಟಣೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ 12 ದಿನಗಳ ಉಚಿತ ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ತರಬೇತಿಯನ್ನು ಆಯೋಜಿಸಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಈ ತರಬೇತಿ ಕಾರ್ಯಕ್ರಮವು ಜೂನ್ 12 ಪ್ರಾರಂಭವಾಗಲಿದ್ದು 18 45 ವರ್ಷದೊಳಗಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಗ್ರಾಮೀಣ ಭಾಗದ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಸಂಸ್ಥೆಯ ವತಿಯಿಂದಲೇ ಒದಗಿಸಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ಸ್ವಂತ ಉದ್ಯೋಗ ಪ್ರಾರಂಭಿಸಲು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಮತ್ತು ಸೂಕ್ತ ಮಾರ್ಗದರ್ಶನ ನೀಡಲಾಗುವುದು. ತರಬೇತಿ ಅವಧಿಯಲ್ಲಿ ಹೈನುಗಾರಿಕೆಯ ಮೂಲಭೂತ ಜ್ಞಾನ, ಹಸುಗಳ ಆರೈಕೆ, ಆಹಾರ ನಿರ್ವಹಣೆ, ಹಾಲು ಉತ್ಪಾದನೆ, ಪಶು ಆರೋಗ್ಯ ಸಂರಕ್ಷಣೆ, ಗೋಶಾಲೆ ನಿರ್ವಹಣೆ, ಎರೆಹುಳ ಗೊಬ್ಬರ ತಯಾರಿಕೆ ವಿಧಾನ, ಸಾವಯವ ಕೃಷಿಯ ಮಹತ್ವ, ಗೊಬ್ಬರ ಘಟಕ ಸ್ಥಾಪನೆ ಹಾಗೂ ಸಣ್ಣ ಉದ್ಯಮ ಆರಂಭಿಸುವ ಕುರಿತು ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದರ ಫೋಟೋ ತೆಗೆದು ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವ ಮೂಲಕ ಅಥವಾ ಕರೆ ಮಾಡಿ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವವರು ಗೂಗಲ್ ಫಾರ್ಮ್ ಲಿಂಕ್ forms.gle/5qmgp-a1xhr4rab-8 ಅಥವಾ cbdrsetihalyal ವಾಟ್ಸ್ಆಪ್ ಚಾನೆಲ್ನಲ್ಲಿ ಇರುವ ಲಿಂಕ್ ಬಳಸಬಹುದು. ಹೆಚ್ಚಿನ ವಿವರಗಳಿಗಾಗಿ ಹೆಸರು ನೋಂದಾಯಿಸಲು ಮೊಬೈಲ್ ಸಂಖ್ಯೆ 8971453454. ಇನ್ನೊಂದು ಸಂಖ್ಯೆ 94834854. ವೆಬ್ಸೈಟ್ ವಿಳಾಸ www.resetihalyal.org. ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ, ಉದ್ಯೋಗ ವಿದ್ಯಾನಗರ, ಹಳಿಯಾಳ 5813129, ಉತ್ತರ ಕನ್ನಡ ಜಿಲ್ಲೆ. ಇವರನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:51 ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:33. ಇದೊಂದು ಪ್ರಕಟಣೆ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹು ಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನಿನ್ನೆಯಿಂದ

0: ಮೂರನೇ ತಾರೀಕಿನವರೆಗೆ ಪ್ರತಿದಿನ 2000 ಕ್ಯೂಸೆಕ್ಸ್ನಂತೆ ನೀರನ್ನು ಹರಿಸಲಾಗುತ್ತಿದೆ. ಆದ್ದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನ ಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕೆ ಮಾಡುವುದು ಇತ್ಯಾದಿ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಅವಧಿಯಲ್ಲಿ ರೈತರು ನದಿ ದಂಡೆಯಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗಳಿಂದ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು ಬಿಆರ್ ಪ್ರಾಜೆಕ್ಟ್ ಭದ್ರಾ ಜಲಾಶಯ ಕುಡಿಯುವ ನೀರಿನ ಸಲಹಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ದಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡು ಏಷ್ಯಾ ರಾಷ್ಟಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ

0: ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ದತೆ, ಅಂಚೆ ಮತಗಳು, ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ

0: ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಶೇಷ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಜೋಡಿ ಸ್ವರಗಳಲ್ಲಿ ಮೂಡಿ ಬಂದಿರುವ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಪ್ರಾರಂಭದ ಗೀತೆ ದಿಲ್ ವಾಲೆ ಚಿತ್ರದ್ದು, ಕೇಳಿ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ.

ಕೆಳಗಡೆ ಎಫ್ ಎಂ 103.5 ಮತ್ತು 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಅದರಲ್ಲಿ ಇವತ್ತು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಜೋಡಿ ಸ್ವರಗಳಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಮೂಡಿ ಬರುವ ಗೀತೆ ಬಾಜಿಗರ್ ಚಿತ್ರದ್ದು, ಸಾಹಿತಿ ನವಾಬ್ ಆರ್ಜು, ಸಂಗೀತ ಸಂಯೋಜಕರು ಅನು ಮಲ್ಲಿಕ್.

ಸಮಯ 8:02 ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಜೋಡಿ ಸ್ವರಗಳಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದ್ರಿ ಕೇಳಿದ್ರೆ. ಸಮಯ 8:02 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನಮ್ಮ ಕೇಳುಗರ ಸಂದೇಶಗಳು. ಆ ಬಳಿಕ ಒಂದು ವಿಷಯ ಇದೆ ಇವತ್ತು ಕೇಳಿದ್ರೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಲ್ವಾ? ಹಾಗಾಗಿ ನೀವು ನೋಡಿದಂತಹ ಅಥವಾ ನಿಮಗೆ ಯಾವ ವಸ್ತು ಸಂಗ್ರಹಾಲಯ ನಿಮ್ಮನ್ನ ಆಕರ್ಷಣೆ ಮಾಡ್ತು, ಅದ್ರ ಬಗ್ಗೆ ನಿಮ್ಗೇನಾದ್ರೂ ವಿವರಗಳು ಗೊತ್ತಿತ್ತು ತಿಳಿಸ್ಬೇಕು ಅಂತಿದ್ದಲ್ಲಿ ನಮ್ಗೆ ಕರೆ ಮಾಡಿ 08822200704 ಕರೆ ಮಾಡಿ ತಾವು ತಮ್ಮ ಅನುಭವ ಅನಿಸಿಕೆ ಮಾಹಿತಿಯನ್ನ ಹಂಚ್ಕೊಳ್ಬಹುದು ಕೇಳಿದ್ರೆ. ಹಾಗೇನೆ ಎಷ್ಟೊಂದು ಜನ ಎಲ್ಲ ಕಡೆನೂ ಹೆಸರು ಕೊಟ್ಟಿರಲ್ಲ, ಅದಕ್ಕೆ ಕೆಲವೊಂದು ಊರುಗಳಲ್ಲಿ ನಾವು ಮಾನ್ಯುಮೆಂಟ್ಸ್, ಓಲ್ಡ್ ಮಾನ್ಯುಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಹಳೆಯ ಪಾರಂಪರಿಕ ತಾಣಗಳನ್ನ ಏನು ಭೇಟಿ ಕೊಡ್ಲಿಕ್ಕೆ ಹೋಗ್ತೀವಲ್ವಾ, ಅಲ್ಲಿ ಕೂಡ ಒಂದು ವಸ್ತು ಸಂಗ್ರಹಾಲಯಗಳು ಇರುತ್ತವೆ. ಹಾಗೆ ವಿಶೇಷವಾಗಿ ನಿಮ್ಮ ಊರುಗಳಲ್ಲಿ ಉಂಟಾ, ಯಾವ್ದೆಲ್ಲ ಇದೆ, ಈ ತರ ಎಲ್ಲ ಬೇಕಾದಷ್ಟು ವಿಚಾರಗಳಿರುತ್ತವೆ, ಅದನ್ನ ಕೂಡ ನೀವು ಹಂಚಿಕೊಳ್ಬಹುದು. ಅಲ್ಲಿ ಏನೆಲ್ಲ ನೋಡಿದ್ರೆ ನೀವು, ಮತ್ತೆ ನಾನು ಹೇಳಿದ ಹಾಗೆ ವೈಶಿಷ್ಟ್ಯತೆಗಳು ಏನು, ಅದರ ಕುರಿತಾಗಿ ನೀವು ನಮ್ಮ ಜೊತೆಗೆ. ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಗಿರೋದ್ರಿಂದ ನೀವು ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಕರೆ ಮಾಡಬೇಕು ಅಂತಂದ್ರೆ 08282200704, ಅದಕ್ಕೆ ಮುಂಚೆ

0: ಮತ್ತೆ ಏನೇನು ಉಪ ಉತ್ಪನ್ನಗಳು ಸಿಗುತ್ತವೆ, ಇದರಿಂದ ಪರಿಸರಕ್ಕೆ ಎಷ್ಟು ಅನುಕೂಲ, ಜೈವಿಕ ಇಂಧನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ವಿದೇಶಿ ವಿನಿಮಯ ಉಳಿತಾಯವಾಗುವ ಬಗ್ಗೆ ತಿಳಿಸಿದ್ರು. ನಾನು ಹೊಂಗೆ ಬೀಜವನ್ನು ಸಂಗ್ರಹ ಮಾಡಿ ಜೆಎನ್ಸಿ ಇಂಜಿನಿಯರಿಂಗ್ ಕಾಲೇಜಿಗೆ ತೆಗೆದುಕೊಂಡು ಹೋಗಿ ಕೊಡ್ತೇನೆ. ನಮ್ಮ ಮನೆಯ ಜೈವಿಕ ಇಂಧನ ಘಟಕವಿದೆ, ನಮ್ಮ ಮನೆಯಲ್ಲಿ ಜೈವಿಕ ಇಂಧನ ಘಟಕವಿದೆ. ಇದಕ್ಕೆ ನಮ್ಮ ಮನೆಯಲ್ಲಿ ಇರುವ ಮೊಸರೆ, ಹಾಳದ ಹಿಟ್ಟು, ಹಳೆ ಹಿಟ್ಟಿರಬೇಕು, ಹಾಳಾದ ಹಿಟ್ಟು, ತರಕಾರಿ, ಹಣ್ಣು ಇದಕ್ಕೆ ಹಾಕಬಹುದು. ಇದರಿಂದ ಬರುವ ಇಂಧನದಿಂದ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೇವೆ ಅಂತ ಅವರು ಹೇಳ್ತಾರೆ. ಓಕೆ, ಒಳ್ಳೆ ಕೆಲಸ ಅಲ್ವಾ? ಹಾಗೆಯೇ ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸ್ತಾರೆ. ಕೃಷಿ ರಂಗದ ಕಾರ್ಯಕ್ರಮದಲ್ಲಿ ಸಾಗರದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜ್ ಡಾಕ್ಟರ್ ಹೊನ್ನಪ್ಪ ಹೆಚ್ಎಂ ಅವರು ಜೈವಿಕ ಇಂಧನದ ಪರ್ಯಾಯ ವಿಧಾನದ ಬಗ್ಗೆ ಮಾಹಿತಿಯಲ್ಲಿ ಪೆಟ್ರೋಲ್ ಡೀಸೆಲ್ನಲ್ಲಿನ ಬಳಕೆ, ಅದಕ್ಕೆ ಪೂರಕವಾದ ಮರಗಳನ್ನು ಬೆಳೆಸುವುದು, ನವೀಕರಿಸಬಹುದಾದ ಇಂಧನ ಮತ್ತು ಪ್ರತಿ ವರ್ಷ ಆಗಸ್ಟ್ 10ರಂದು ಜಪಾನ್ನಲ್ಲಿ ಪ್ರಥಮ ಬಾರಿಗೆ ಬಳಸಿದ್ದಾರೆ, ಅಂದಿನಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಜೈವಿಕ ಇಂಧನದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರು, ಅವ್ರಿಗೂ ಮತ್ತು ಎಸ್ ಎಂ ಸುಧಾಕರ್ ಅವ್ರಿಗೂ ಧನ್ಯವಾದಗಳು ಅಂತ ಹೇಳಿದ್ರೆ, ಸೂಪರ್ ಸೂಪರ್ ಮಧುರವಾದ ಹಿಂದಿ ಸಾಂಗ್ಸ್ ಗೋವರ್ಧನ್ ರಾವ್ ಜಿ ಹೆಚ್ ಕುಳಗಟ್ಟೆ ಹೊನ್ನಾಳಿ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ ಅವರು. ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ ಹಿಂದಿ ಹಾಡುಗಳು ಸೂಪರ್ ಅಂತ ಹೇಳಿದ್ರೆ, ವಾವ್ ಟಾಪ್ ಸಿಂಗರ್ ಕುಮಾರ್ ಸಾನು ಸೂಪರ್ ಸೆಲೆಕ್ಟೆಡ್ ಹಿಂದಿ ಸಾಂಗ್ಸ್ ಲೈಕ್ ಇಟ್ ಅಂತಾರೆ ಮಯೂರ್ ಕೋಟಿ ಚೆನ್ನಾಪುರ ಭದ್ರಾವತಿಯಿಂದ. ಹಾಗೆ ಮೇಡಮ್, ಈಗ ಪ್ರಸಾರವಾದ ಎಲ್ಲ ಹಿಂದಿ ಗೀತೆಗಳು ನನ್ನ ಮನಸ್ಪಂದಿಸಿದ್ವು ಮೇಡಮ್, ಅದರಲ್ಲೂ ಬಾಜಿಗರ್ ಗೀತೆ ಕೇಳಿ ನಾನು ಕಳೆದು ಹೋದ ಅನುಭವ ಆಯಿತು ಅಂತ ಹೇಳಿ ಉಮೇಶ್ ಅವರು ಕಳಿಸ್ತಾರೆ ದಾವಣಗೆರೆಯಿಂದ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್, ತಂಪಾದ ವಾತಾವರಣದಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳು ಸೂಪರ್ ಆಗಿದ್ವು, ಬಾಜಿಗರ್ ಚಿತ್ರದ ಹಾಡು ತುಂಬಾ ಇಷ್ಟವಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರೆ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ನೀವು ಪ್ರಸಾರ ಮಾಡುತ್ತಿರುವ ಹಿಂದಿ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬಂದಿತ್ತು, ಮೂರು ಹಾಡು ತುಂಬಾ ಇಷ್ಟವಾಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಮತ್ತೆ ಈ ಹಿಂದೆ ಇನ್ನೊಂದು ಸಂದೇಶ ಕಳಿಸಿದ್ರು, ಅದನ್ನ ಈಗ ಓದ್ತೀನಿ. ಜಯ ಪುಟ್ಟಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ ಮೇಡಮ್, ಸಂಜೆ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದ್ವು, ಹಾಡುಗಳು ಕೂಡ ಸೊಗಸಾಗಿದ್ವು ಮೇಡಮ್, ನೀವು HIV ಬಗ್ಗೆ ಹೇಳಬೇಕು ಅಂತ ಹೇಳಿದ್ರಿ, ಇದು ಒಂದು ಮಾರಕ ವೈರಸ್, ಇದು ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ, ಇದಕ್ಕೆ ಯಾವುದೇ ಔಷಧಿ ಕೂಡ ಚಿಕಿತ್ಸೆ ಕೂಡ ಇಲ್ಲ, ನಿರಂತರವಾಗಿ ಮಾನವನ ದೇಹವನ್ನ ಆಕ್ರಮಿಸಿ ದೇಹವನ್ನ ನಾಶ ಮಾಡುತ್ತೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾರೆ. ಹೌದಲ್ವಾ, ಅದಕ್ಕೋಸ್ಕರನೇ ಲಸಿಕೆಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗತ್ತೆ. ಆ ಲಸಿಕೆ ಕಂಡುಹಿಡಿಯೋ ಏನು ವಿಧಾನ ನಿಧಾನ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಅದನ್ನ ಉತ್ತೇಜನ ಮಾಡಬೇಕು, ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಅದ್ರ ಕೂಡ ಅರಿವು ಮೂಡಿಸಲಿಕ್ಕೆ, ಅಂದ್ರೆ ಲಸಿಕೆಯ ಅಗತ್ಯತೆಯ ಅರಿವು ಮೂಡಿಸಲಿಕ್ಕೆ ಈ ದಿವಸವನ್ನ ಆಚರಿಸಲಾಗತ್ತೆ ಅಂತ ನಾನಾದ್ರೂ ಹೇಳ್ತಾ ಇದ್ದೆ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ಹಿಂದಿ ಚಿತ್ರಗೀತೆಗಳು ಸೂಪರ್ ಮೇಡಮ್, ಧನ್ಯವಾದ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಕೇಳಿದ್ರೆ, ನೀವು ಈಗ ನಮ್ಮ ಪ್ರಾರಂಭದ ಕರೆ ಬಂದಿದೆ ನಮ್ಮ ಕೇಳಗರಿಂದ, ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ, ಮಾತಾಡಿ.
1: ಹಾ
0: ಹೇಳಿ, ವಿಷಯ ಗೊತ್ತಾಯ್ತಲ್ಲ?
1: ವಿಷಯ ಗೊತ್ತಾಯ್ತು.
0: ತಮ್ಮ ಹೆಸರು?
1: ನಮ್ಮ ಹೆಸರು ಕಾರೇಹಳ್ಳಿಯಿಂದ ರಾಮಕೃಷ್ಣ ಅಂತ.
0: ಕಾರೇಹಳ್ಳಿಯಿಂದ ರಾಮಕೃಷ್ಣ, ಹೇಳಿ ರಾಮಕೃಷ್ಣ ಅವರೇ.
1: ಮೇಡಮ್, ಮ್ಯೂಸಿಯಂ ಬಗ್ಗೆ ಮಾತಾಡೋದಲ್ಲ. ನಾವು ಚಿತ್ರದುರ್ಗ ಹೋಗಿದ್ವಿ ಮುರುಘಾ ಮಠಕ್ಕೆ. ಅಲ್ಲೂ ತುಂಬಾ ವಸ್ತುಗಳನ್ನ ಇಟ್ಟಿದ್ದಾರೆ, ಆವಾಗ ರಾಜರ ಆಡಳಿತದಲ್ಲಿ ಆದ ತಿರಂಗಿಗಳು, ಅವರು ಉಪಯೋಗಿಸಿದ್ದಂತ ಆಸನಗಳು ಅಲ್ಲಿ ನೋಡಿದ್ವಿ. ಮತ್ತೆ ಆಮೇಲೆ ಮ್ಯೂಸಿಯಂ ಅಂದ್ರೆ ಧರ್ಮಸ್ಥಳದಲ್ಲಿ ನೋಡಿದ್ವಿ
0: ಮಂಜುಷ.
1: ಅಲ್ಲಿ ತುಂಬಾನೇ ಚೆನ್ನಾಗಿದೆ ಮೇಡಮ್. ಅಲ್ಲಿ ಅದಂತೆ ನಮ್ಮ ವಿಷ್ಣುವರ್ಧನ್ ಅವರು ಕೊಡುಗೆ ಕೊಟ್ಟಿರೋದು ಕಾರ್ಗಳು ತುಂಬಾನೇ ಚೆನ್ನಾಗಿದೆ ಮೇಡಮ್. ಅದೇ ರೀತಿ ಅಲ್ಲ, ಇನ್ನೂ ವಿಶಿಷ್ಟವಾದಂತ ವಸ್ತುಗಳನ್ನ ನಾವು ನಮ್ಮ ಮನೆಯನ್ನೆಲ್ಲ ಇಟ್ಕೊಳ್ಳೋ ಬದ್ದು ಆ ವಸ್ತು ಸಂಗ್ರಹಾಲಯಗಳಿಗೆ ಕೊಟ್ರೆ ಇನ್ನೂ 4 ಜನಕ್ಕೆ ಅನುಕೂಲ ಆಗುತ್ತೆ ಮೇಡಮ್.
0: ಹೌದಲ್ವಾ, ತುಂಬಾ ಜನ ನೋಡ್ತಾರೆ ಅದನ್ನ ಅಲ್ವಾ?
1: ಹೌದು ಮೇಡಮ್, ಹೌದು ಹೌದು.
0: ನಾವು ಪ್ರತಿಯೊಬ್ಬರಿಗೂ ತೋರ್ಸಕ್ ಆಗಲ್ಲ, ನೋಡಕ್ ಆಗಲ್ಲ, ಅದು ತುಂಬಾ ಅನುಕೂಲ ಆಗುತ್ತೆ ಅಂತೀರಾ ಅಲ್ವಾ?

0: ಹೌದು ತುಂಬಾ ಜನ ಮನೆಯಲ್ಲಿ ಇವ್ರೆ ರಾಮಕೃಷ್ಣ ಅವರೇ, ತುಂಬಾ ಮನೆಗಳಲ್ಲಿ ಈ ಒಂದು ಹಳೆ ಅವರ ಏನಂತೀವಿ ಹಳೆ ಪೀಳಿಗೆಯವ್ರು ಇರ್ತಾರಲ್ಲ, ಅವ್ರು ಮಾಡಿ ಹೋದಂತ ಪೂರ್ವಜರು ಮಾಡಿ ಆಗಿ ಆಳಿ ಹೋದಂತ ಮಾಡಿ ಹೋದಂತ ಏನ್ ಸಂಸಾರಗಳು ಅದು ಇರುತ್ತಲ್ವಾ, ಆ ಒಂದು ಎಷ್ಟೊಂದು ಐತಿಹಾಸಿಕ ದಾಖಲೆಗಳಾಗಿರ್ಬೋದು, ಈ ತರ ನೀವ್ ಹೇಳಿದ್ರಿ ಅಲ್ವಾ ವಸ್ತುಗಳಾಗಿರ್ಬೋದು, ಆ ತರದೆಲ್ಲ ಇರುತ್ತೆ, ಆ ತರದೆಲ್ಲ ಕೊಡ್ಲಿಕ್ಕೆ ಎಲ್ಲರೂ ಮುಂದೆ ಬನ್ನಿ ಅಂತ ನೀವು ಹೇಳ್ತೀರಾ ಅಲ್ವಾ?
1: ಅಂದ್ರೆ ಮೇಡಮ್ ಅದನ್ನ ನಾವು ವಸ್ತು ಸಂಗ್ರಹಾಲಯನ ಮನೆಯಲ್ಲೇ ಮಾಡ್ಕೊಂಡ್ರು ಸ್ವಲ್ಪ ಎಕ್ಸ್ಟ್ರಾ ಒಂದ್ ಸ್ಕ್ವೇರ್ ಆಗಿ ಈ ತರ ಒಂದು ಎಕ್ಸಿಬಿಷನ್ ಗಳಿಗೆ ಕೊಟ್ರೆ ಈಗಿನ ಯುವ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಮೇಡಮ್. ನಮ್ ಮನೆಯಲ್ಲೂ ತುಂಬಾ ಹಳೆ ಕಾಲದ ರೇಡಿಯೋಗಳೆಲ್ಲ ಇಟ್ಟಿದೀವಿ.
0: ಅದೇ ಕಲೆಕ್ಷನ್ ಮಾಡ್ತೀರಾ ಅಂದ್ರೆ ನೀವು ಅದನ್ನ ಸಂಗ್ರಹ ಮಾಡಿದೀರಾ? ತುಂಬಾ ಎಷ್ಟಿರ್ಬೋದು ಅಂದಾಜು?
1: ಅಂದಾಜು ಮೂರಿದೆ ಮೇಡಮ್.
0: ಎಷ್ಟಿದೆ?
1: ಮೂರಿದೆ ಮೇಡಮ್.
0: ಮೂರು?
1: ಮೂರಿದೆ.
0: ನೀವು ಏನ್ ಕೆಲಸ ಮಾಡ್ತೀರಾ ರಾಮಕೃಷ್ಣ ಅವ್ರೆ?
1: ನಾವು ಅಗ್ರಿಕಲ್ಚರ್ ಮೇಡಮ್.
0: ಓಕೆ, ಸರಿ ಸರಿ ಸರಿ.
1: ಎಕ್ಸ್ಟ್ರಾ ಏನಾದ್ರು ಸಿಕ್ಕಿದ್ರೆ ನಾ ಖಂಡಿತ ಈ ತರದ ಒಂದು ವಸ್ತು ಸಂಗ್ರಹಾಲಯ ಕೊಡ್ಬೇಕು ಅನ್ನೋ ಅಭಿಲಾಷೆ ಇದೆ ಮೇಡಮ್.
0: ಅಂದ್ರೆ ಇದು ಎಷ್ಟು ಹಳೆಯದು ನಿಮ್ಮ ರೇಡಿಯೋ?
1: ಅಂದ್ರೆ ಒಂದು 80 ಇರ್ಬೋದು ಮೇಡಮ್.
0: ಆಗಿಂದ? ಸರಿ ಸರಿ ಸರಿ, ಆಯ್ತು ಆಯ್ತು.
1: ಅದೇ ತರ ಮ್ಯೂಸಿಯಂ ಎಲ್ಲಾ ಕಡೆನು ಮಾಡಿದ್ರೆ ಈಗ ಕೆಲವೊಂದ್ ಕಡೆ ಅಷ್ಟೇ ಇದೆ ಮೇಡಮ್. ಅದು ಇದೇ ತರ ವಸ್ತು ಸಂಗ್ರಹಾಲಯನ ಎಲ್ಲಾ ಕಡೆನು ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಾಡಿದ್ರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಲಾಷೆ ಮೇಡಮ್.
0: ಆಮೇಲೆ ನೀವು ಅಗ್ರಿಕಲ್ಚರಿಸ್ಟ್ ಅಂತ ಹೇಳಿದ್ರಿ ರಾಮಕೃಷ್ಣ ಅವ್ರೆ, ಈಗ ಹಳೆ ಕಾಲದ ನೇಗಿಲೆಲ್ಲ ಇರುತ್ತೆ ಗೊತ್ತನ್ನೋಗ ನೇಗಿಲು ಎಲ್ಲ, ಅದು ನಾವೀಗ ಹೇಳ್ತೀವಲ್ವಾ ಒಂದು 5 kg 10 kg ಎತ್ತಕ್ಕೆ ಕಷ್ಟ ಪಡ್ತೀವಿ, ಅದು ಎಷ್ಟು ಭಾರದನ್ನ ನಮ್ಗೆ ಒಂದ್ ಸ್ವಲ್ಪನೂ ಅಲ್ಗಾಡಿಸೋಕೆ ಆಗೋದಿಲ್ಲ. ನಾವೇನಂತೀವಿ ಧನಸ್ಸನ್ನ ಯಾರಿಗೆ ರಾಮನಿಗೆ ಇದ್ ಮಾಡಿದ್ರು ಅಂತ ಹೇಳ್ತೀವಲ್ವಾ, ಎತ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ ಅಂತ, ಹಾಗೆ ನಮ್ಗೆ ಅನ್ಸ್ಬಿಡುತ್ತೆ ಅಂದ್ರೆ ಅಷ್ಟು ಭಾರ ಕಬ್ಬಿಣದಲ್ವಾ ಅದು ನೇಗಿಲು, ಏನಂತೀವಿ ಅದು ಅಷ್ಟು ಭಾರ ಇರುತ್ತೆ ಅಂದ್ರೆ ಹಳೆ ಕಾಲದಲ್ಲಿ ಅಂತದ್ದು ಸಂಗ್ರಹಗಳು ಕೂಡ ಇರಬಹುದಲ್ವಾ? ಅಂದ್ರೆ ಆಶ್ಚರ್ಯ ಆಗುತ್ತೆ ಹಿಂಗ್ ಇರ್ಬೋದು, ನಾವು ಇರ್ಬೋದು ಆ ತರ ಮಾಡ್ಬೋದು ಅಂತ ಮಕ್ಳಿಗೆ ಸ್ಫೂರ್ತಿ ದಾಯಕವಾಗಿರುತ್ತೆ.
1: ಅಂದ್ರೆ ನಮ್ಮಲ್ಲಿ ಈ ದೀಪಾವಳಿ ಹಬ್ಬ ಎಲ್ಲ ಬಂದ್ರೆ ಅದನ್ನೆಲ್ಲ ಹೊರಗಡೆ ಇಟ್ಟು ಅದನ್ನೆಲ್ಲ ತೊಳೆದು ಅದನ್ನ ಪೂಜೆ ಎಲ್ಲ ಮಾಡ್ತಾರೆ.
0: ಸರಿ ಸರಿ.
1: ಮತ್ತೆ ಯುಗಾದಿ ಹಬ್ಬದಲ್ಲಿ ಅದನ್ನೆಲ್ಲ ತೊಳೆದ್ಬಿಟ್ಟು ಈ ಜಮೀನ್ಗಳಲ್ಲಿ ಫಸ್ಟ್ನೇ ಉಳುಮೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಉಪಯೋಗಿಸ್ತಾರೆ. ಅಂದ್ರೆ ನಮಗೆಲ್ಲ ಗೊತ್ತು ಮೇಡಮ್, ಅಂದ್ರೆ ಈಗಿನ ಮಕ್ಕಳಿಗೆ ಅವೆಲ್ಲ ಏನು ಗೊತ್ತೇ ಇಲ್ಲ ಮೇಡಮ್.
0: ಖಂಡಿತ ಈ ವಸ್ತು ಸಂಗ್ರಹಾಲಯಗಳ ವಿಶೇಷತೆನೆ ವೈಶಿಷ್ಟ್ಯನೆ ಅದು, ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ನೋಡಿದಾಗ ಅದ್ರ ಬಗ್ಗೆ ಒಂದು ಉತ್ಸಾಹ ಬರ್ಲಿ, ಒಂದು ಏನಂತೀವಿ ಇಂಟ್ರೆಸ್ಟ್ ಬರ್ಲಿ ಅಂತ ಹೇಳಿ ಅಲ್ವಾ, ಆಸಕ್ತಿ ಬರ್ಲಿ ಅಂತ.
1: ಅಂದ್ರೆ ಇವಾಗ ಎಲ್ಲ ಕಲ್ಟಿವೇಶನ್ ಮಾಡ್ಲಿಕ್ಕಾಗ್ಲಿ ಎಲ್ಲ ಟ್ರ್ಯಾಕ್ಟರ್ಗಳು ಜೆಸಿಬಿಗಳು ಇಟಾಚಿಗಳೆಲ್ಲ ಬಂದ್ಬಿಟ್ಟು ಹಿಂದೆ ನಾವು ಏನು ಸಲಕರಣೆಗಳನ್ನ ಉಪಯೋಗಿಸ್ತಿದ್ವಿ ಅನ್ನೋದೇ ಈಗಿನ ಯುವಕರಿಗೆ ಗೊತ್ತೇ ಇಲ್ಲ ಮೇಡಮ್.
0: ಅದ್ರ ಹೆಸರುಗಳೇ ಮರ್ತೋಗ್ಬಿಟ್ಟಿದೆ ಎಲ್ಲರಿಗೂ. ಅದನ್ನ ಮಣ್ಣು ಹದ ಮಾಡಕ್ ಒಂದ್ ಬಳಸ್ತಿದ್ರು ನೋಡಿ, ಅದು ಬ್ಯಾಟ್ ತರ ಇರೋದು, ಅದ್ರದ್ದು ಹೆಸರೆಲ್ಲ ಗೊತ್ತೇ ಇಲ್ಲ ಅಷ್ಟ. ಆಯ್ತು ಆಯ್ತು ರಾಮಕೃಷ್ಣ ಅವ್ರಿ, ಸುಮಾರು ಮಾತಾಡಿದ್ರಿ, ಹಂಚ್ಕೊಂಡ್ರಿ, ನಮಸ್ಕಾರ.
1: ಇನ್ನೊಂದ್ ಸಜೆಷನ್, ಎಲ್ಲಾರ ಬಗ್ಗೆನು ಸಂದರ್ಶನ ಮಾಡ್ತಾ ಇದೀರಿ ಆಕಾಶವಾಣಿ ಬಗ್ಗೆ, ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಹಾಗೇನೆ ನಮ್ಮ ಸೋಲ್ಜರ್ ಒಂದಿನ ಸಂದರ್ಶನ ಇಡ್ಬೇಕಲ್ಲ ಮೇಡಮ್ ಅವಾಗ. ಎಷ್ಟೋ ಜನ ನಮ್ಮ ಯೋಧರುಗಳು ಎಷ್ಟೋ ಸಾಧನೆಗಳನ್ನ ಪಡ್ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ.
0: ಸ್ಥಳೀಯ ಯೋಧರು ಯಾರಿದ್ರು ನಮಗೆ ಯಾರಾದ್ರೂ ತಿಳಿಸಿದ್ರೆ ಖಂಡಿತ ಅದನ್ನು ಕೂಡ ಮಾಡೋಣ, ಆಯ್ತಾ? ಓಕೆ, ಧನ್ಯವಾದ. ನಮಸ್ತೆ.
1: ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮೇಡಮ್.
0: ಆಯ್ತು ಆಯ್ತು, ಖಂಡಿತ ಖಂಡಿತ. ನಮಸ್ತೆ.
1: ಓಕೆ ಮೇಡಮ್, ಥ್ಯಾಂಕ್ ಯು, ನಮಸ್ತೆ ಮೇಡಮ್.
0: ಓಕೆ, ಕೆಳಗ್ರೆ ರಾಮಕೃಷ್ಣ ಅವರು ಕಾರ್ಯಹಳ್ಳಿಯಿಂದ ಕರೆ ಮಾಡಿ ಅವರ ವಸ್ತು ಸಂಗ್ರಹಾಲಯದ ಅನುಭವಗಳನ್ನ ಹಂಚಿಕೊಂಡ್ರು, ಅವರು ವೀಕ್ಷಣೆ ಮಾಡಿದಂತಹ. ಓಕೆ, ಮುಂದಿನ ಕಾಲರ್ ಏನ್ ಹೇಳ್ತಾರೆ? ಹಲೋ, ಕಟ್ ಆಯ್ತು, ನೋಡೋಣ. ಕೆಳಗ್ರೆ ಕರೆ ಮಾಡ್ಬೇಕು ಅಂದ್ರೆ 0828220704. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?

0: ಮಾದಪ್ಪ ಮೇಡಮ್, ಕಮಂಡಲ ಗೊಂದಿ ಜಗೂರು ತಾಲೂಕಿನ.
1: ಮಾದಪ್ಪ ಕಮಂಡಲ ಗೊಂದಿ, ಹೇಳಿ ಮಾದಪ್ಪ ಅವರೇ, ಯಾವ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ರಿ?
0: ಮೇಡಮ್ ಚಿತ್ರದುರ್ಗದಲ್ಲಿ ಮೇಡಮ್. ನಾವು 7ನೇ ಕ್ಲಾಸ್ ಓದ್ಬೇಕಾದ್ರೆ ಒಂದ್ಸರಿ ಹೋಗಿ ಬಂದಿದ್ರು ಮೇಡಮ್ ವಸ್ತು ಸಂಗ್ರಹಾಲಯಕ್ಕೆ. ಆಗ ನೋಡ್ಕೊಂಬಂದಿದ್ದೆ ಮೇಡಮ್.
1: ಆಮೇಲೆ ಮತ್ತೆ ಹೋಗಿಲ್ವಾ?
0: ಮೇಡಮ್ ಅದ್ರ ಮೇಲೆ ಮತ್ತೆ ಹೋಗಿಲ್ಲ ಮೇಡಮ್.
1: ಅಯ್ಯಯ್ಯೋ, ಯಾಕೆ ಅಷ್ಟೊಂದ್ ಕೆಲ್ಸನಾ?
0: ಬೆಟ್ಟ ಎಲ್ಲ ನೋಡ್ಕೊಂಬಂದಿದ್ವಿ ಮೇಡಮ್. ಆಗ ಟೂರ್ ಹೋಗಿದ್ವಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರು ಮಾಸ್ಟರ್, ಅವಾಗೆಲ್ಲ ತೋರ್ಸ್ಕೊಂಬಂದಿದ್ರು ಮೇಡಮ್.
1: ಖುಷಿ ಅನ್ಸಿತ್ತಾ? ನೋಡಿ, ಆವಾಗ ನೋಡಿದ ನೆನಪು ಇವತ್ತು ಇದೆ ಅಂದ್ರೆ ಅದೆಷ್ಟು ತಲೆಯಲ್ಲಿ ಇರ್ಬೇಕು ಅಲ್ವಾ?
0: ಇವತ್ತು ನೀವು ಈ ಪ್ರೋಗ್ರಾಮ್ ಮಾಡಿದ್ರಲ್ಲ, ತುಂಬಾ ಹೆಲ್ಪ್ ಆಯ್ತದೆ.
1: ಆಯ್ತು, ನಿಮಗೆ ನೆನಪಾಯ್ತಲ್ವಾ ಇವತ್ತು?
0: ಹೌದು ಮೇಡಮ್.
1: ಆಯ್ತು ಆಯ್ತು, ಮಾದಪ್ಪ ಅವರೇ ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ನೋಡಿ ವಸ್ತು ಸಂಗ್ರಹಾಲಯಗಳೇ ಹಾಗೆ ಅಲ್ವಾ, ಅವು ನಮಗೂ ಕೂಡ ನೆನಪನ್ನ ಕಟ್ಕೊಡ್ತವೆ, ಹಾಗೇನೆ ಇತಿಹಾಸದ ಬೋಧನೆಯನ್ನು ಕೂಡ ನಮಗೆ ಮಾಡುತ್ತೆ ಅಲ್ವಾ. ನಮಗೆ ಕಳೆದು ಹೋದ ಇತಿಹಾಸಗಳ ನೆನಪುಗಳನ್ನ ಮರುಕಳಿಸುವಂತೆ ಮಾಡೋದೇ ಒಂದು ವಸ್ತು ಸಂಗ್ರಹಾಲಯದ ಉದ್ದೇಶ ಇರಬಹುದೇನೋ ಅಲ್ವಾ. ಬೇಕಾದಷ್ಟು ಉದ್ದೇಶಗಳು ಇರುತ್ತವೆ. ಆಯ್ತು, ನಮ್ಮ ಕೇಳಕರು ಕರೆ ಮಾಡಬೇಕು ಅಂದ್ರೆ 08282200704ಕ್ಕೆ ಕರೆ ಮಾಡಿ ಕೇಳಿದ್ರೆ. ಹಲೋ,
2: ಹಲೋ,
1: ನಮಸ್ತೆ, ಯಾರು ಮಾತಾಡೋದು?
2: ನಮಸ್ಕಾರ ಮೇಡಮ್, ಅವರೇ ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರೇ. ಹೇಳಿ ಚಿಕ್ಕಪ್ಪ ಅವರೇ, ನೀವಂತೂ ಸಾಕಷ್ಟು ಊರುಗಳಿಗೆ ಭೇಟಿ ಕೊಡ್ತಿರ್ತೀರ, ಹಾಗೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ದು ನೀವು ಅನುಭವ ಬೇಗ ಬೇಗ ಹೇಳ್ಬೇಕು ನಮ್ಗೆ.
2: ಖಂಡಿತವಾಗ್ಲು ಮೇಡಮ್ ಅವ್ರೆ, ಯಾಕೆಂತಂದ್ರೆ ಈಗ ವಸ್ತು ಹಳೆ ವಸ್ತುಗಳನ್ನ ನೋಡೋದು ಮನೆಗಳಲ್ಲಿ ಬಹಳ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇರ ಬರೋವನ್ನೆಲ್ಲ ಗುಜರಿಗೆ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ, ಹಳೆ ಸಾಮಾನು ಏನ್ ಇಟ್ಕೊಂತೀರ ಮನೆ ತುಂಬಾ ಹಾಗೆ ಹೀಗೆ ಅಂತಂದ ಹೇಳಿ ಎಲ್ಲ ಗುಜರಿಗೆ ಹಾಕ್ಬಿಡ್ತಾರೆ.
1: ಏನ್ ಮಾಡೋದು ಚಿಕ್ಕಪ್ಪ ಅವ್ರೆ, ಚಿಕ್ಕ ಚಿಕ್ಕ ಮನೆಗಳಿರುತ್ತವೆ.
2: ಹಾಗಾಗಿ ಹಳೆ ಸಾಮಾನುಗಳು ಒಂದು
1: ಉದಾಸೀನ ಬೇಡ ಅಲ್ವಾ?
2: ಮಕ್ಕಳಿಗೆ ತೋರ್ಸಕ್ಕ ಆಗ್ತಾ ಇರಲ್ಲ ಈಗ, ಯಾವತ್ತು ಏನು ಅಂತ ತೋರ್ಸಕ್ಕ ಆಗೋದಿಲ್ಲ.
1: ನಿಜ ನಿಜ ನಿಜ.
2: ಹಾಗಾಗಿ ಸ್ವಲ್ಪ ಈಗ ಏನಾಗಿದೆ ಅಂದ್ರೆ ನಾವು ಮ್ಯೂಸಿಯಂ ನಲ್ಲೇ ಮಾತ್ರ ನೋಡಕ್ ಸಾಧ್ಯ.
1: ಹೌದು ಹೌದು, ಮುಂಚೆ ಅಟ್ಟ ಇರೋದು ಅಟ್ಟ ಇದ್ದೇ ಇರ್ತಿತ್ತು ಪ್ರತಿ ಮನೆಗಳಲ್ಲೂ, ಅಲ್ಲಿ ಹಳೆ ಕಾಲದೆಲ್ಲ ವಸ್ತುಗಳು ಇರ್ತಿದ್ವು. ಕಡಿಮೆ ಆಗ್ತಾ ಇದೆ.
2: ಹಳೆ ಕಾಲದವಲ್ಲ ವಸ್ತುಗಳು ಏನ್ ಇಟ್ಕೊಂಡ್ ಮನೆ ತುಂಬಾ ಇದನ್ ಮಾಡ್ತೀರ, ಹಾಕ್ಬಿಡ್ರಿ ಅಂತ ಗುದರಿಗೆ ಅಂತ ಅನ್ಬಿಡ್ತಾರೆ ಈಗ. ಹಾಗಾಗಿ ನಾವು ಈಗಿನ ಕಾಲದ ಮಕ್ಳಿಗೆ ನಾವು ಏನಾದ್ರು ಹಳೆ ವಸ್ತುಗಳನ್ನ ತೋರಿಸ್ಬೇಕು ಅಂದ್ರೆ ನಾವು ಮ್ಯೂಸಿಯಂಗೆ ಹೋಗ್ಬೇಕಾಗುತ್ತೆ ಮೇಡಮ್.
1: ಖಂಡಿತ ಖಂಡಿತ,
2: ನಾವು ಗುಜರಿಗೆ ಹಾಕಕ್ಕಿಂತ ಹಳೆ ವಸ್ತುಗಳನ್ನ ನಾವು ಮ್ಯೂಸಿಯಂ ನಲ್ಲಿ ಹೋಗಿ ಇಟ್ಟರೆ ಅದಕ್ಕೊಂದ್ ಬೆಲೆ ಬರುತ್ತೆ, ಸುಮ್ನೆ ಅಲ್ಲಿ ಯಾವಾಗ್ಲೂ ಇರುತ್ತೆ. ಆಮೇಲೆ ಅದ್ರ ಪರಿಚಯ ಕೂಡ ಅವ್ರು ಮಾಡ್ಕೊಡ್ತಾ ಇರ್ತಾರೆ, ಇದು ಇಂತ ವಸ್ತು, ಇದು ಈ ಕಾಲದ ವಸ್ತು ಅಂತ ಅವ್ರು ಪರಿಚಯ ಮಾಡ್ಕೊಡ್ತಿರ್ತಾರೆ ಹೋದವರಿಗೆಲ್ಲ.
1: ನೀವು ನೋಡಿದ ಮ್ಯೂಸಿಯಂ ಬಗ್ಗೆ ಹೇಳಿ.
2: ನಾವು ನೋಡಿರೋ ಮ್ಯೂಸಿಯಂ ಅಂದ್ರೆ ಅಮೂಲ್ಯ ಶೋಧ ಮೇಡ ಇದೆಯಲ್ಲ
1: ಲಕ್ಷ್ಮೀಪಪ್ಪದಲ್ಲಿ
2: ಮೇಡಮ್ ಅವರೇ, ಆದ್ರೆ ಅಲ್ಲೇ ನಾವು ತುಂಬಾ ಹೋಗಿ ನೋಡಿರೋದು, ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಹೋಗಿ ಒಂದ್ 2-3 ಸಲ ನೋಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗ್ಬಿಟ್ರೆ. ಅಲ್ಲಿ ಒಂದೊಂದೇ ವಸ್ತುಗಳನ್ನು ನೋಡ್ತಾ ನೋಡ್ತಾ ಹೋದ್ರೆ ನಾವು ಅವ್ರ ಹೆಸರುಗಳು ಹೇಳಕ್ಕೆ ಆಗೋದಿಲ್ಲ, ಅಷ್ಟೊಂದು ಹಳೆಯ ವಸ್ತುಗಳು ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ನೋಡ್ರಿ, ಹಳೆ ಕಾಲದ ರೇಡಿಯೋಗಳು, ಫೋನ್ಗಳು, ಮತ್ತೆ ಹಳೆ ಕಾಲದ ದವಸ ಧಾನ್ಯಗಳನ್ನ ಇಟ್ಟಕ್ಕಂತ ಮಡಿಕೆಗಳು, ಅವು ನಮ್ಗೆ ಹೆಸರು ಹೇಳಕ್ ಬರೋದಿಲ್ಲ, ದೊಡ್ಡ ದೊಡ್ಡವು ಇದಾವಲ್ಲಿ. ನಮ್ಗೆ ಒಂದು ಮತ್ತೆ ಗ್ರಾಮೋಫೋನ್ ಕೂಡ ಇಟ್ಟಿದ್ದಾರೆ, ಅದನ್ನ ಹಾಕಿ ಕೂಡ ತೋರಿಸ್ತಾರೆ. ಮತ್ತೆ ನೋಡ್ರಿ, ಹಿಂದೆಲ್ಲನ ದುಡ್ಡೇ ಇರ್ಲಿಲ್ಲ ಅಂತ, ಬರೀ ಒಂದು ವಸ್ತು ಕೊಟ್ಟು ವ್ಯವಹಾರಗಳು
1: ಮಾಡೋರಂತೆ.
2: ಈಗ ನೋಡ್ರಿ, ಪ್ರತಿ ಒಂದು ಅವಾಗಿನ ಕಾಲದಿಂದ ಒಂದು ವಸ್ತುದಿಂದ ಹಿಡಿದು ನಾಣ್ಯದಿಂದ ಹಿಡಿದು ಇವತ್ತಿನ ಕಾಲದವರೆಗ ದುಡ್ಡುಗಳು ಯಾವ್ಯಾವ ತರ ಇದಾವೆ ಅನ್ನೋದನ್ನ ನಾವು ಅಲ್ಲಿ ಕೂಡ ನೋಡಕ್ ಸಾಧ್ಯ ಮೇಡಮ್. ಅರೆ, ಒಂದು ಅಮೂಲ್ಯ ಸೌಧದಲ್ಲಿ ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬರಕ್ಕೆ ಮನ್ಸಾಗಲ್ಲ ಮೇಡಮ್. ಅರೆ, ಇದು ಇಂಥದ ಅವ್ರು ಎಲ್ಲ ಹೇಳ್ಕೊಡ್ತಾ, ಇವ್ರು ಇದಾರಲ್ಲ ಕಂಡಬುಜ ಅವ್ರು ಎಲ್ಲ ಹೇಳ್ತಾರೆ, ಪ್ರತಿ ಒಂದನ್ನು ಅವ್ರು ಹೇಳ್ತಾ ಹೇಳ್ತಾ ಹೋಗ್ತಾರೆ. ನಾವ್ ಅಲ್ಲಿ ಹೋಗಿ ಕೊಡೋದು 50 ರೂಪಾಯಿ ಯಾವ ಲೆಕ್ಕಕ್ಕೂ ಇಲ್ಲ ಮೇಡಮ್. ಅರೆ, ಅಲ್ಲಿ ಹೋದಾಗ ಹೊರಗ್ ಬರಕ್ ಮನ್ಸಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾವ ಯಾವ ಕಾಲದ ರೇಡಿಯೋಗಳು, ಆ ರೇಡಿಯೋಗಳು ಅಂತಂದ್ರೆ ಮೇಡಮ್ ಅವ್ರೆ ಒಂದ್ ದೊಡ್ಡ ದೊಡ್ಡ ಬಾಕ್ಸ್ ಕೂಡಿದ್ದಂಗ ಇದಾವೆ ಮೇಡಮ್ ಅವ್ರೆ. ಇಂತ ರೇಡಿಯೋಗಳು ನಾವು ನೋಡೇ ಇರ್ಲಿಲ್ಲ ಜೀವನದಲ್ಲಿ ಅನ್ಬೇಕು, ಆ ತರ ಒಂದು ಖುಷಿ ಆಗತ್ತೆ
1: ನೋಡಿ. ನಿಮ್ಮ ಮನೆ ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ನೀವ್ ಎಷ್ಟು ಖುಷಿ ಪಟ್ಟಿದ್ದೀರಾ ಅದನ್ನ ನೋಡಿ ಅಂತೇಳಿ.
2: ನಿಜವಾಗ್ಲೂ ನಾನು ಅಲ್ಲಿ ಒಳಗಡೆ ಹೋಗಿ ಖುಷಿ ಪಡೋದ್ ನೋಡಿದ್ರೆ ನಮ್ಮ ಮನೆ

0: ಇರ್ಲಿ ಬಿಡಿ ನೋಡಿ ಇರ್ಬೇಕಲ್ವಾ ತರ.
1: ನಿಜಕ್ಕೂ ಸುಮ್ನೆ ಹೇಳದಲ್ಲ ಮೇಡಮ್, ಪ್ರತಿ ಒಬ್ರು ಕೂಡ ಶಿವಮೊಗ್ಗದಿಂದ ಅದು ಎನ್ ಆರ್ ಪುರಕ್ ಹೋಗೋ ರೋಡ್ ನಲ್ಲಿ ಇದೆ ಲಕ್ಕಿನ ಕೊಪ್ಪ ಅಂತ, ಪ್ರತಿ ಒಬ್ರು ಮಕ್ಕಳು ನೋಡೋಂತ ತುಂಬಾ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ.
0: ನೋಡಿ ನೀವು ಇದ್ರ ಜೊತೆ ಒಂದ್ ಮಾಹಿತಿನೂ ಕೊಟ್ಟಿದ್ದೀರಾ, ಆಯ್ತು ನಮ್ಮ ಕೇಳಗರಿಗೆ ಗೊತ್ತಿರುತ್ತೆ. ಆಯ್ತಾ,
1: ಖಂಡಿತವಾಗ್ಲೂ ಎಲ್ಲರೂ ಪ್ರತಿಯೊಬ್ರು ಹೋಗಿ ನೋಡ್ಬೇಕಾದಂತ ಒಂದು ಅಮೂಲ್ಯ ಸೋದ ಅಂತ ಅದ್ರ ಹೆಸರು. ಆ ಮ್ಯೂಸಿಯಂ ಒಳಗೆ ಹೋದ್ರೆ ನಾವು ಕೊಡೋ ನಾವು ಒಬ್ಬೊಬ್ರಿಗೆ 50 ರೂಪಾಯಿ ಯಾವ ಲೆಕ್ಕಕ್ಕೂ ಇಲ್ಲ ಮೇಡಮ್ ಅವ್ರೆ, ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಒಳಗ್ ಹೋದ್ರೆ ಹೊರಗ್ ಬರಕ್ಕೆ ಮನ್ಸಾಗೋದಿಲ್ಲ ಮೇಡಮ್ ಅಷ್ಟು. ಮತ್ತೆ ಅದು ಅವರ ಶ್ರೀಮತಿ ಒಂದು ಇದ್ರ ಹೆಸರಿನ ಮೇಲೆ ಮಾಡಿರೋದು, ಅವರು ಕೂಡ ಕಣ್ಣುಗಳನ್ನ ದಾನ ಮಾಡಿದಾರೆ ಅವ್ರ ಶ್ರೀಮತಿ ಕೂಡ ಅವರು.
0: ಅಷ್ಟು
1: ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಹೋಗಿ ಬರ್ರಿ, ಯಾರ್ಯಾರು ಕೇಳ್ತದಿರ ಎಲ್ಲೆಲ್ಲಿ ಕೇಳ್ತದಿರ ಪ್ರತಿಯೊಬ್ರು ಹೋಗಿ ಬರ್ರಿ ಲಕ್ಕಿನ ಕೊಪ್ಪ ಶಿವಮೊಗ್ಗದಿಂದ.
0: ಆಯ್ತಾಯ್ತು, ಓಕೆ ಓಕೆ ರಾಮ ಚಿಕ್ಕಪ್ಪ ಅವ್ರಿ ನಮಸ್ತೆ,
1: ಧನ್ಯವಾದಗಳು.
0: ಧನ್ಯವಾದ. ನೋಡಿ ಅವರ ಧ್ವನಿಯಲ್ಲೇ ಗೊತ್ತಾಗ್ತಾ ಇತ್ತು ಎಷ್ಟೊಂದು ಖುಷಿ ಪಟ್ಟಿದ್ದಾರೆ ಅವರ ಮ್ಯೂಸಿಯಂ ನೋಡಿ ಅಂತೇಳಿ. ಹಾಗೆ ನಿಮ್ಮ ಮನೆಯ ಸಮೀಪ ಕೂಡ ಇರುತ್ತೆ, ಚಿಕ್ಕ ಪುಟ್ಟದ್ದು ಇರ್ಬೋದು. ಈಗ ನಾವು ಕುವೆಂಪು ಅವರ ಮನೆಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಲ್ವಾ, ನಮ್ಮ ಮನೆ ಅಂತ ಅನ್ನೋ ಭಾಸ ಕೊಡುತ್ತೆ ನಮಗೆ ಅಲ್ವಾ. ಅಲ್ಲಿ ಹಳೆ ಕಾಲದ ಒಂದು ಬಾಣಂತಿ ಮನೆಯಿಂದ ಹಿಡಿದು ಎಷ್ಟೊಂದು ವಸ್ತುಗಳನ್ನು ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ನೋಡೋಣ, ಕರೆ ಬರ್ತಾ ಇದೆ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ರಾಜು ಅವರ?
2: ಹೌದು ಮೇಡಮ್,
0: ಶಂಕರಘಟ್ಟದಿಂದ ಹೇಳಿ ರಾಜು ಅವರ.
2: ಸಾಮಾನ್ಯ ಧರ್ಮಸ್ಥಳಕ್ಕೆ ಹೋದ್ರೆ ಮಂಜೂಷಕ್ಕೆ ಹೋಗ್ತೀನಿ ಮೇಡಮ್.
0: ಮಂಜೂಷಕ್ಕೆ
2: ಅಲ್ಲಿ ನೀವು ಯಾವ್ದು ಬೇಕು ಯಾವ್ದು ಬೇಡ ವಸ್ತು ಸಿಗ್ತಾವಲ್ಲಿ ಪ್ರತಿ. ಆಮೇಲೆ ಅಲ್ಲೇನಂದ್ರೆ ಯಾರು ಹೇಳಕ್ಕೆ ಬಳಕೆ ಇರೋದಿಲ್ಲ, ಪ್ರತಿ ಒಂದಕ್ಕೂ ಒಂದೊಂದು ಹೆಸರು ಬರೀತದೆ, ಒಂದೊಂದು ವಸ್ತು ಎಲ್ಲಿದು ಏನು ಎತ್ತ ಅಂತೇಳಿ. ಆಮೇಲೆ ಯಾವ್ದು ವಸ್ತುನು ಮುಟ್ಟಕ್ಕೆ ಅವಕಾಶ ಇರಲ್ಲ.
0: ಹೌದು, ಮುಟ್ಟಬಾರ್ದು, ಯಾಕೆ ಹೇಳಿ ಹಾಳಾಗ್ ಬಿಡುತ್ತಲ್ವಾ, ಮತ್ತೆ ಜತನವಾಗಿ ಕಾಪಾಡಬೇಕಾಗಿದೆ.
2: ಅಂದ್ರೆ ಅಲ್ಲಿ ವರ್ಣಿಸಕ್ಕೆ ಆಗಲ್ಲ ಮೇಡಮ್, ವಸ್ತುಗಳಿಗೆ ಅನ್ನೋದೇ ಅಲ್ಲ ಅಲ್ಲಿ. ಯಾಕೆಂದ್ರೆ 1800 ಚಿಲ್ಲೆಯಿಂದ ಕಾರುಗಳು ನಾಣ್ಯಗಳಾಗ್ಲಿ, ಆಮೇಲೆ ನಮ್ಮ ದೇಶದ ಪಿರಂಗಿಗಳಾಗ್ಲಿ,
0: ವಿಂಟೇಜ್ ಕಾರ್ಗಳು, ಮತ್ತೆ ಪಿರಂಗಿ ಹೇಳಿದ್ರಲ್ಲ ನೀವು, ಹೌದು,
2: ಕುದುರೆ ಗಾಡಿಗಳು, ಪ್ರತಿ ಒಂದು ಇರುತ್ತೆ ಮೇಡಮ್ ಅಲ್ಲಿ. ಮಂಜೂಷದಲ್ಲಿ ನಾವೊಂದು ನೋಡ್ಕೊಂಡ್ವಿ ಅಂದ್ರೆ ನಮ್ಮ ದೇಶದಲ್ಲಿರೋ ಪ್ರತಿ ಒಂದು ವಸ್ತು ನೋಡುವಷ್ಟು ಖುಷಿ ಆಗುತ್ತೆ,
0: ಖುಷಿ ಆಗುತ್ತೆ.
2: ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ವಸ್ತು ಸಂಗ್ರಹ ಮಾಡಿದ್ದಾರೆ, ಈ ಜಾನಪದಕ್ಕೆ ಸಂಬಂಧಪಟ್ಟ ವಸ್ತುಗಳು.
0: ಓಕೆ,
2: ನೇಗಿಲು, ಮೂಗ, ಆಮೇಲೆ ಪೂರಿಗೆ, ಆಮೇಲೆ ಆಮೇಲೆ ಸುಮಾರು ವಸ್ತುಗಳು
0: ಕೃಷಿಗೆ ಸಂಬಂಧಪಟ್ಟ ಪರಿಕರಗಳೆಲ್ಲ ಇದೆ ಅಲ್ಲಿ ಅಲ್ವಾ,
2: ತುಂಬಾ ಇದೆ ಅಲ್ಲಿ. ಅಲ್ಲಿ ಬಂದು ನೋಡಿದ್ರೆ ರೈತರ ವಸ್ತುಗಳು ಎಷ್ಟು ಇದೆ, ರೈತರುಗಳು ಏನೇನ್ ಗೊತ್ತಿರೋ ವಸ್ತುಗಳು ಇದೆ ಅನ್ನೋ ಪ್ರತಿ ಒಂದು ನಾವು ಬರ್ದಿದ್ದಾರೆ
0: ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ.
2: ಅಂತ ಒಂದು ವಸ್ತುಗಳನ್ನ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯ ನೋಡಕ್ಕೆ ಸಾಧ್ಯ ಅಂತ ಬರ್ದಿದ್ರೆ ನಮ್ಮ ಜಾನಪದ ವಿಶ್ವವಿದ್ಯಾನಿಲಯ ಸ್ವಲ್ಪ ಇದೆ ಸಿದ್ದಾಜಿಯಲ್ಲಿ.
0: ಆಯ್ತು,
2: ಹಾಗಾಗಿ ವಸ್ತು ಸಂಗ್ರಹದಲ್ಲಿ ಇರುವಂತ ವಸ್ತುಗಳು ಪ್ರತಿ ಎಲ್ಲೂ ಇರಕ್ಕೆ ಸಾಧ್ಯತೆ ಇದೆ. ಮಕ್ಕಳಿಗೂ ಖುಷಿ ಆಗುತ್ತೆ, ದೊಡ್ಡವರಿಗೂ ಖುಷಿ ಆಗುತ್ತೆ, ಪ್ರತಿಯೊಂದು ವಿಷಯನೂ ತಿಳಿದಂಗಾಗುತ್ತೆ.
0: ನೋಡಿ ಈಗ ಹೇಳಿದ್ರಿ ಅಲ್ವಾ, ನೀವುಗಳು ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ರಿ ಅಲ್ವಾ, ಅದು ತಗೊಂಡು ಕೆಲವರು ಅಲ್ಲಿ ಭೇಟಿ ಕೊಡುವ ಒಂದು ಸಂದರ್ಭನೂ ಬರ್ಬಹುದು ಅಲ್ವಾ. ಆಯ್ತು, ಧನ್ಯವಾದ, ನಮಸ್ತೆ. ಓಕೆ, ನಿಮ್ಮ ಸ್ಥಳೀಯವಾಗಿ ಕೂಡ ಇರುತ್ತೆ ಅದ, ಏನ್ ಹೇಳ್ತೀವಿ, ವಸ್ತು ಸಂಗ್ರಹಾಲಯಗಳು ಅಲ್ವಾ. ಎಲ್ಲಿ ನಮ್ ಭದ್ರಾವತಿಯಲ್ಲಿ ಕೂಡ ಇದೆ ಅಲ್ವಾ, VISL ದು. ಹಾಗೆ ಚಿಕ್ಕ ಪುಟ್ಟ ಊರುಗಳಲ್ಲಿ ಕೂಡ, ನಿಮ್ಮ ಊರುಗಳಲ್ಲಿ ಕೂಡ ಇರಬಹುದು, ಅದನ್ನ ಕೂಡ ನಮ್ಮ ಜೊತೆ ಹಂಚಿಕೊಳ್ಬಹುದು. ಕೆಲವರೇ ಕರೆ ಮಾಡ್ಬೇಕು ಅಂದ್ರೆ 0888-282-0074. ಹಲೋ,
3: ಹಲೋ,
0: ನಮಸ್ತೆ. ಲೀಲಾ ಅವರ ಶಿವಮೊಗ್ಗದಿಂದ ಲೀಲಾ ಅವರು ಹೇಳಿ. ಲೀಲಾ ಅವರು, ನಮ್ ಭದ್ರಾವತಿಗೆ ವಸ್ತು ಸಂಗ್ರಹಾಲಯ ಬಂದ್ಬಿಟ್ಟಿದೆ ನೋಡಿ ನಮ್ಮ ಆಕಾಶವಾಣಿಯ ಒಳಗೆ. ಹೇಳಿ ಹೇಳಿ, ನೀವು ನೋಡಿದಂತ ವಸ್ತು ಸಂಗ್ರಹಾಲಯ ಯಾವ್ದಾದ್ರೆ ಇದೆಯಾ ಭೇಟಿ ಕೊಟ್ಟಂತ?
3: ಧರ್ಮಸ್ಥಳದಲ್ಲಿ
0: ಎಲ್ಲ ಧರ್ಮಸ್ಥಳನೇ ಹೆಚ್ಚಾಗಿ
3: ಚೆನ್ನಾಗಿದೆ ಅಲ್ಲಂತೂ. ಯಾವ್ಯಾವ ತರದ ಹಳೇದು ಕಾಲ ಯಾವ ಕಾಲದ ರಾಜರ ಕಾಲದ್ದೆಲ್ಲ ಇದೆ. ನಾವ್ ನೋಡ್ತು, ನಾನು ಹಿಂದಿ ಕರೆದಿದ್ದಕ್ಕೆ ನಾವ್ ಬರಲ್ಲ ಹೋಗೋ ಅಲ್ಲಿ ಕಾರ್ಗಳು ಇರ್ತವೆ ಅಂತ ಹಿಂಗ ಅನ್ಕೊಂಡಿದ್ದೆ. ಆಮೇಲೆ ಮತ್ತೆ ಒತ್ತಾಯ ಮಾಡಿ ಬಾರಮ್ಮ ಎಷ್ಟು ಚೆನ್ನಾಗಿ ನೋಡು ಅಂತ ಹೇಳಿ ಕರ್ಕೊಂಡೋದೆ. ನಂಗೆ ಸ್ವಲ್ಪ ಹಳೇದು ಫೋಟೋಗಳು ಅವೆಲ್ಲ ನೋಡಕ್ಕಿಷ್ಟ
0: ಚಂದ ಅಲ್ಲ. ನೀವು ಮೈಸೂರು ನೋಡಿಲ್ಲ ಅನ್ಸದ್, ಮೈಸೂರಲ್ಲಿ ಕೂಡ ಇದೆ ಆತರ ಎಲ್ಲ. ಜೊತೆಗೆ ಅಲ್ಲಿ ರಾಜರು ಚಿಕ್ಕವರಿದ್ದಾಗ ಅವರಿಗೆ ಬಳಸುವಂತ ಬೆಳ್ಳಿಯ ಆಟ ಸಾಮಾನುಗಳು ಅಲ್ವಾ, ಅದು ನನ್ ತುಂಬಾ ಆಕರ್ಷಣೆ ಮಾಡುತ್ತೆ. ಮಾಲ್ಗುಡಿ ಆಗುಂಬೆ
3: ಮಾಲ್ಗುಡಿ ಇದೊಳಗೆ ತುಂಬಾ ಚೆನ್ನಾಗಿದೆ. ಆಗಿಂದು ಒಂದು ರೈಲ್ವೆ ಹೋಗಿ ಅಂತ ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ದಾರೆ, ಅದನ್ನ ಎಷ್ಟು ಚೆನ್ನಾಗಿದೆ ಅಂತ.
0: ಮಾಲ್ಗುಡಿ ಹೇಗೆ ಹೋಗ್ಬೇಕು ಅಂತ ಯಾರಿಗಾದ್ರೂ ಹೇಳಿದ್ರೆ, ನೀವು ಒಂದ್ ಸ್ವಲ್ಪ ಮಾಹಿತಿ ಹೇಳಿದ್ರೆ.
3: ಅಲ್ಲಿ ಹೋಗ್ಬೇಕು ಅಂತಂದ್ರೆ ನನ್ ಮಗನಿಗೆ ಕೊಟ್ಟಿನ, ಅವ್ನು ಚೆನ್ನಾಗಿ ಮಾಹಿತಿ ಹೇಳ್ತಾನೆ. ಅಲ್ಲಿ ಹೋಗೋದ್ರ ಬಗ್ಗೆ ಮಾಹಿತಿ
0: ನಮಸ್ತೆ ಹೇಳಿ. ಮಾಲ್ಗುಡಿ
4: ಒಂದು ಮಾಡಿರುವಂತಹ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ.
0: ಮಾಲ್ಗುಡಿ ಮ್ಯೂಸಿಯಂ ಬಗ್ಗೆ ಅಲ್ವಾ?
4: ಹೌದು, ಕಾರ್ಕಳದಲ್ಲಿರುವಂತಹ ಒಂದು ಮ್ಯೂಸಿಯಂ. ನಮ್ಮ ಈ ಮಾಲ್ಗುಡಿ ಡೇಸ್, ಶಂಕರ್ನಾಗ್ ತೆಗ್ದಿರುವಂತಹ ಮಾಲ್ಗುಡಿ ಡೇಸ್ ಅಲ್ಲಿ ಯಾವ್ಯಾವ ವಸ್ತುಗಳನ್ನ ಉಪಯೋಗಿಸಿದ್ರು
0: ಅಂದ್ರೆ, ಅರಸಾಳು ಹೊಸನಗರ ತಾಲೂಕ್ ಅನ್ಕೋತೀನಿ.
4: ಹೌದು,
0: ಸರಿ ಸರಿ.
4: ಅರಸಾಳಲ್ಲಿರುವಂತಹ ವಸ್ತು ಸಂಗ್ರಹಾಲಯದಲ್ಲಿ ಯಾವ್ದ್ಯಾವ ಮಾಲ್ಗುಡಿ ಮ್ಯೂಸಿಯಂ ಅಂದ್ರೆ ಮಾಲ್ಗುಡಿ ದೇಶದಲ್ಲಿ ಉಪಯೋಗಿಸಿದಂತಹ ಯಾವ್ದ್ಯಾವ್ದು ವಸ್ತುಗಳು ಉಪಯೋಗಿಸಿದ್ರು, ಮರಿಗೆ ಅಂತ ಕರೆಯುವಂತ ಅಡಿಗೆ ಮನೆ ವಸ್ತುಗಳಿಂದ ಹಿಡಿದು ಸೈಕಲ್ ವರ್ಗೂ ಏನೇನೆಲ್ಲ ಉಪಯೋಗಿಸಿದ್ರು ಎಲ್ಲದನ್ನು ಸಾಧಾರಣ ಸುಮಾರಷ್ಟು ವಸ್ತುಗಳನ್ನು ಅಲ್ಲಿ ಕಾಣಬಹುದು. ಸುಮಾರಷ್ಟು ವಸ್ತುಗಳು ಇವತ್ತು ನಮ್ಮ ಅಡಿಗೆ ಮನೆಯಿಂದ ಹೊರಗಡೆ ಹೋಗಿದೆ, ಅಂತ ವಸ್ತುಗಳು ಕೂಡ ಸಿಗತ್ತೆ ನಿಮಗೆ.
0: ಕಡೆಕೋಲ್ ಅಂತೂ ಚಿಕ್ಕ ರೂಪದಲ್ಲಿ ಬಂದಿದೆ ಈಗ, ಆದ್ರೆ ಅದು ಸ್ವಲ್ಪ ದಿವಸದಲ್ಲಿ ಕಾಣೆ ಆಗ್ಬೋದೋ ಏನೋ ಗೊತ್ತಿಲ್ಲ ಅಲ್ವಾ.
4: ಅದು ಹೌದು, ಅದು ಹೌದು.
0: ಆಯ್ತು, ತುಂಬಾ ತುಂಬಾ ಇದೆಯಾ ಅಲ್ಲಿ ನೋಡುವಂತಹದ್ದು, ಏನ್ ಹೇಳ್ತೀವಿ ವಸ್ತುಗಳು?
4: ಹೌದು, ನಮ್ಮ ಮನೆಯಲ್ಲಿ ಹಿಂದೆ ಬೆಳಕಿಗೆ ಉಪಯೋಗಿಸ್ತಾ ಇದ್ದಂತಹ ಲಾಲ್ಟೀನ್, ಮರಿಗೆ, ಹಾಗೆ ಹಿಂದೆ ಪ್ರತಿಯೊಂದು ಅಡಿಗೆ ಮನೆಯಲ್ಲಿ ಉಪಯೋಗಿಸಿದ ಕುಟಾಣಿಯಿಂದ ಹಿಡಿದು ಏನೇನು ಉಪಯೋಗಿಸ್ತಾ ಇದ್ವಿ, ಎಲ್ಲ ತರದ ವಸ್ತುಗಳು. ಬಟ್ಟೆ ನೀವೇದಕ್ಕೆ ಉಪಯೋಗಿಸಿದ ಬೇರೆ ಬೇರೆ ತರದ
0: ಚರಕಗಳು ಇದೆಯಾ?
4: ಸುಮಾರಷ್ಟು ತರದ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಅಂದ್ರೆ ಒಂದು ಧಾರಾವಾಹಿ ತರದ ಕಂತುಗಳಲ್ಲಿ ಏನೇನೆಲ್ಲ ತೋರಿಸಿದ್ದಾರೆ, ಅದನ್ನೆಲ್ಲದೂ ವಸ್ತುಗಳನ್ನ ನೀವು ನೋಡ್ಬೋದು. ಸುಮಾರು ತರದ ವಸ್ತುಗಳು ಸಿಗತ್ತೆ ಇವತ್ತು, ಅದ್ ಯಾವ್ದು ನಮ್ಗೆ ಸಿಗೋದಿಲ್ಲ, ಕೆಲವತ್ತು ವಸ್ತುಗಳಂತೂ ಇಲ್ವೇ ಇಲ್ಲ ಅಂತ.
0: ಅದು ಸ್ವಾತಂತ್ರ್ಯ ಪೂರ್ವದ ಇದನ್ ಕೂಡ ಚಿತ್ರಣ ಕೂಡ ನಮ್ಗೆ ತೋರಿಸ್ಬೇಕು ಅಂತ ಹೇಳಿ ಅದನ್ನೆಲ್ಲ ಅಲ್ಲಿ ಬಳಸಿದ್ರು. ಹಾಗೆ ಅದನ್ನ ವಸ್ತು ಸಂಗ್ರಹಾಲಯ ಕೂಡ ಮಾಡಿ ಅಲ್ಲಿ ಎಲ್ಲ ರಕ್ಷಣೆ ಮಾಡಿ ಇಟ್ಟಿದ್ದಾರೆ, ಸಂರಕ್ಷಣೆ ಮಾಡಿ ಅಲ್ವಾ? ಆಯ್ತು ಶ್ರೀನಿಧಿ ಅವರೇ, ಸಾಕಷ್ಟು ಮಾಹಿತಿ ಕೊಟ್ರಿ. ಯಾಕಂದ್ರೆ ನಮ್ಮ ಕೇಳಿದ್ರೆ ಎಲ್ಲ ಒಬ್ಬರೊಬ್ಬರು ಒಂದೊಂದು ಕಡೆ ಮಾಹಿತಿ ಕೊಡ್ತಾ ಇದಾರೆ, ಹಾಗಾಗಿ ನೀವು ಹೇಳಿದ್ರಲ್ಲ ಲೀಲಾ ಅವರು, ಹಾಗಾಗಿ ಕೇಳಿದೆ ನಾನು. ಓಕೆ,
4: ಧನ್ಯವಾದ.
0: ಓಕೆ, ಧನ್ಯವಾದ, ನಮಸ್ತೆ. ಓಕೆ, ಕೇಳಿದ್ರೆ ನೀವು ಕೂಡ ನಿಮ್ಮ ಸ್ಥಳೀಯವಾದ ನೀವು ನೋಡಿರುವಂತ ಮ್ಯೂಸಿಯಂ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ಮ್ಯೂಸಿಯಂ ಅಂದ್ರೆ ತುಂಬಾ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ, ವಸ್ತು ಸಂಗ್ರಹಾಲಯ ಅಲ್ವಾ. ನೋಡೋಣ. ಹಲೋ, ಹಲೋ,
5: ಹಲೋ, ಆಕಾಶ್ ಪೂರ್ಣಿಮ.
0: ಹೌದು, ನಮಸ್ತೆ, ಯಾರು ಮಾತಾಡೋದು?
5: ಮೇಡಮ್, ಅಸ್ತಾಳಲ್ಲಿ ಇದೆ ಮ್ಯೂಸಿಯಮ್, ಮಾತ್ರ ತೀರ್ಥಳ್ಳಿ ಕುಪ್ಪಳ್ಳಿ ಊರು ಕುವೆಂಪು ಮನೆಯಲ್ಲಿ ನೋಡಬೇಕಾದಂತ ವಸ್ತುಗಳಿದಾವೆ.
0: ಹೌದು, ತಮ್ಮ ಹೆಸರು ಹೇಳಿಲ್ಲಲ್ಲ.
5: ನನ್ನ ಹೆಸರು ಗೋಪಾಲ್ ಅಂತ. ಮೇಡಮ್, ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಗೋಪಾಲ್ ಅಂತ ಶಿವಮೊಗ್ಗದಿಂದ. ಸರಿ,
5: ಅಲ್ಲಿ ಬೇಕಾದ ಉಪಕರಣಗಳು ನೋಡೋ ವಿಚಾರನ ಕುಪ್ಪಳ್ಳಿಯಲ್ಲಿ ನೋಡ್ಬೇಕು.
0: ಹೌದೌದು, ಹೇಳದ್ನಲ್ಲ, ಮನೆಗ್ ಬಂದಂಗ ಆಗ್ಬಿಡತ್ತೆ ಅಲ್ವಾ, ಮಲ್ನಾಡ್ ಮನೆಗೆ ಅಲ್ವಾ.
5: ಅಡಿಗೆ ಮನೆಯಲ್ಲಿ ಇರ್ತಕ್ಕಂತ ನಲ್ಲಿ, ಆಮೇಲೆ ಉಪಯೋಗಿಸ್ತಕ್ಕಂತ ಈಳಿಗೆ ಮನೆಗಳು, ಆಮೇಲೆ ಪ್ರತಿಯೊಂದು ಅಡಿಗೆ ಸಾಮಾನುಗಳು ಏನ್ ಇಂಡಿಕ್ಟಲ್ ತಯಾರು ಮಾಡಿರ್ತಾ ಇದೆ ಅದೆಲ್ಲ ಪೂರ ಅಲ್ಲಿದೆ. ಆಮೇಲೆ ವ್ಯವಸಾಯದ ಉಪಕರಣಗಳು, ಆಮೇಲೆ ರೇಡಿಯೋ, ಪ್ರತಿಯೊಂದು ಕುವೆಂಪು ಮನೆಯಲ್ಲಿ ನೋಡ್ಬಿಟ್ಟಂತ ವಿಚಾರ.
0: ಹಳ್ಳಿಯಲ್ಲಿ
5: ಅದನ್ನ ನೋಡಿದ್ರೆ ಬಿಟ್ಟು ವಾಪಸ್ ಬರಕ್ಕಾಗಲ್ಲ ಅಂತ ಒಂದು ಇದೆ.
0: ನಾನು ಹೇಳ್ದೆ ತವ್ರ ಮನೆಗೆ ಬಂದಿದ್ದ ಅನುಭವ ಆಗತ್ತೆ ಒಂಥರ ಅಂತ ಹೇಳ್ದೆ ನಾನು ಅಲ್ವಾ. ಆ ಫೀಲ್ ಕೊಡತ್ತೆ ಒಂಥರ, ಅಷ್ಟು ಕೂಲ, ತಂಪಾದ ವಾತಾವರಣ ಬೇರೆ ಅಲ್ಲಿ. ಅದನ್ನೆಲ್ಲ ನೋಡ್ತಾ ಇದ್ರೆ ಕಣ್ ತುಂಬಿ ಬರುತ್ತೆ ಅಲ್ವಾ, ಖುಷಿ ಅನ್ಸತ್ತೆ, ನಮ್ ಮನ್ಸು ತುಂಬುತ್ತೆ.
1: ಖಂಡಿತ ತುಂಬಾ
0: ಸಿಕ್ತಲ್ಲ ಇವತ್ತು ಅದೃಷ್ಟ ಮಾಡಿದ್ರಿ ಅನ್ಸತ್ತೆ.
1: ಆಯ್ತು, ತುಂಬಾನೇ ರತ್ನಾಕರ್ ಮನೆ ನಾವು ಅಲ್ಲಿ ಕೆಲಸ ಮಾಡ್ಬೇಕ್ರೆ ಅವ್ರ ಮನೆಯಿಂದ ಪರಿಕರಗಳನ್ನ ಬಿಲ್ಡಿಂಗ್ ಕೊಟ್ಟರು ಧರ್ಮಸ್ಥಳಕ್ಕೆ. ಅವ್ರ ಮನೆಯಲ್ಲಿ ಇಟ್ಟಿನ ಹಳೆ ಕಾಲದ ಒಂದು ಸುಮಾರು ಅವತ್ತಿನ ಕಾಲದಲ್ಲೇ 1.5 ಕೋಟಿ ರೂಪಾಯಿ ಕೊಟ್ಟಿದ್ರು 85 ವರ್ಷವಾಗಿ. ಅದನ್ನ ಬಾಗಿಲ ಹತ್ರ ಇರ್ತಕ್ಕಂಥದ್ದೆಲ್ಲ ಒಂದು ವಸ್ತುಗಳನ್ನ ಒಂದು ಲಾರಿಗೆ ಎರಡು ಲಾರಿ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ನೋಡಿದ್ರು.
0: ಸರಿ ಸರಿ,
1: ಅದನ್ನ ನೋಡುವಂತ ವಿಚಾರ ಕೆಲಸ ನೋಡುವಂತದ್ದು ಧರ್ಮಸ್ಥಳ.
0: ಸರಿ ಆಯ್ತು, ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಗೋಪಾಲ್ ಅವ್ರೆ, ನಮಸ್ತೆ.
1: ಮಾರ್ತಾಳಂತ ನೋಡಿ ಮೇಡಮ್, ನೀವೇನು ನೋಡ್ಬೇಕಾದಂತ ವಿಚಾರ, ಸೀದಾ ಟ್ರೈನಿ ಬಂದ್ರೆ ಸೀದಾ ಅಲ್ಲೇ ಇಳಿಬಹುದು, ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ಬಹುದು.
0: ಆಯ್ತು, ಬರೋಣ ಬರೋಣ.
1: ಅಲ್ಲಿಗೆ ಬಂದು ಬಹಳ ವ್ಯವಸ್ಥಿತ್ವ ಮಾಡಿದಾರೆ ಮಾಲ್ಗುಡಿ ಈಗ.
0: ಆಯ್ತು ಆಯ್ತು, ಖಂಡಿತ ಬರೋಣ. ನಮಸ್ತೆ, ನಮಸ್ತೆ,
1: ತುಂಬಾ ಧನ್ಯವಾದ.
0: ಧನ್ಯವಾದ. ಓಕೆ, ಕೇಳಕರು ಮತ್ತೆ ನಂಬರ್ ಕೊಡಿ ಅಂತ ಮತ್ತೆ ಕೇಳ್ತಾ ಇದ್ದಾರೆ. 0828720704 0828720 ಇದು STD ಕೋಡ್ ಸಂಖ್ಯೆ, ಎಲ್ರಿಗೂ ಗೊತ್ತೇ ಇದೆ. ಇನ್ನು 200704 ಇದು ನಮಗೆ ಸ್ಥಿರ ದೂರವಾಣಿ ಸಂಖ್ಯೆ. ಹಲೋ,
6: ಹಲೋ, ನಮಸ್ತೆ ಮೇಡಮ್, ಮಂಜುನಾಥ್ ಹಾಸ್ಪಿಟಲ್ ಹತ್ರ.
0: ಹಾ ಮಂಜುನಾಥ್ ಅವರೇ, ನಮಸ್ತೆ. ನೀವ್ ಯಾವ ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ರಿ, ವಸ್ತು ಸಂಗ್ರಹಾಲಯಕ್ಕೆ?
6: ನಾನು ಧರ್ಮಸ್ಥಳದಲ್ಲಿ ನೋಡಿದ್ದೇನೆ, ಸಾಕಷ್ಟು ಸರಿ ಹೋಗಿದ್ದೀನಿ. ಈಗ ರೀಸೆಂಟ್ ಆಗಿ ಕುಪ್ಪಳ್ಳಿ ಹೋಗಿದ್ದೆ ನಾನು.
0: ಓಕೆ,
6: ನಾನ್ ತಿಳ್ತಳ್ಳಿ ಹೇಳಿದ್ರೆ ಆದ್ರೂ ನಾನು ಹೋಗಕ್ಕಾಗಿಲ್ಲ ಮೇಡಮ್ ಕುಪ್ಪಳ್ಳಿಗೆ.
0: ಆಶ್ಚರ್ಯ ಆಯ್ತಾ ನಿಮಗೆ?
6: ತೀರ್ಥಳ್ಳಿ ನಾನು ಹುಟ್ಬೆಳಿದ್ರೆ ಮೇಳಿಗೆಲ್ಲಿ ತೀರ್ಥಳ್ಳಿ ಹತ್ರ, ಆದ್ರೆ ನನಗ್ ಹೋಗ ಅವಕಾಶನೇ ಸಿಕ್ಲಿಲ್ಲ, ಹೋಗಕ್ಕೆ ಆಗ್ಲಿಲ್ಲ. ನಾ ಸಣ್ಣಲ್ಲಿ ಇರ್ತಾ ಈ ಕಡೆ ಬಂದು ಸೇರ್ಕೊಂಡೆ. ಹಾಗಾಗಿ ಕುಪ್ಪಳ್ಳಿಲಿ ತುಂಬಾನೇ ನೋಡಂತದ್ವಿ, ತುಂಬಾ ಖುಷಿ ಆಗುತ್ತೆ. ನಿಜವಾಗಿ ಮನ್ಸು ಹೇಗಾಗುತ್ತೆ, ನಾವು ಮಲೆನಾಡಿಗೆ ಹೋಗಿ ಒಂದು ನಿಜವಾಗ್ಲೂ ಅದು ಆಗಿನ ಕಾಲದಲ್ಲಿ ಹೇಗಿತ್ತ ಗೊತ್ತಿಲ್ಲ, ಈಗ ಹೋದ್ರೆ ಅಷ್ಟೊಂದು ಖುಷಿ ಅನ್ಸುತ್ತೆ,
0: ಸಾರ್ಥಕತೆ ಬರುತ್ತೆ ನಮ್ಗೆ ಅಲ್ವಾ.
6: ಹೌದು, ಎಲ್ಲಾ ವಸ್ತು. ನಾನು ಮೊಮ್ಮಗನ್ ಕರ್ಕೊಂಡು ಹೋಗಿದ್ದೆ, ಅವನು ಈಗ್ಲೂ ಫ್ರೀ ಇದ್ದಾಗ ಅವ್ರ ಅಜ್ಜಿ ಹತ್ರ ಹೇಳ್ತಾನೆ, ಅದು ಇಟ್ಟಿದ್ದಾರೆ, ಇದು ಇಟ್ಟಿದ್ದಾರೆ ಅಜ್ಜ, ಅದು ಅಮ್ಮಮ್ಮ ಅಂತ ಎಲ್ಲ ಹೇಳ್ತಾನೆ. ತುಂಬಾನೇ ಚೆನ್ನಾಗಿದೆ ಮೇಡಮ್, ಅವ್ರು ಖುಷಿ ಆಯ್ತು ನನಗ್ ಹೋಗಿ ಎಲ್ಲಾ ವಸ್ತುಗಳು ನೋಡ್ಕೊಂಡು ಬಂದ್ವಿ
0: ಮೇಡಮ್. ಓಕೆ ನೋಡಿ, ಇವತ್ತಿಗೂ ನಿಮಗೆ ಕಣ್ಣಿಗೆ ಕಟ್ಟದ ಹಾಕಿದೆ ಅಲ್ವಾ? ಆಯ್ತು, ಧನ್ಯವಾದ ಮಂಜುನಾಥ್ ಅವರೇ ಹಂಚಿಕೊಂಡಿದ್ದಕ್ಕೆ, ನಮಸ್ತೆ. ಓಕೆ, ಹಾಗೆ ಮಧ್ಯದಲ್ಲಿ ಒಂಚೂರು ಸಂದೇಶ ಕೂಡ ನೋಡೋಣ. ಸುಮಿತ್ರಾ ಮಾಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ನನ್ನ ಸಣ್ಣ ಮಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕ್ಯಾಂಪ್ ಅಲ್ಲಿ ಶಿವಮೊಗ್ಗದ ಹತ್ತಿರ ಇರುವ ಅಮೂಲ್ಯ ಶೋಧ ಎಂಬ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ದಳು. ಅವಳು ಬಂದ ನಂತರ ಅಲ್ಲಿ ತಾನು ನೋಡಿದ ಹಳೆ ನಾಣ್ಯಗಳು, ಮಾನವನ ಇತಿಹಾಸ, ಮಾನವ ಬೆಳೆದು ಬಂದ ಹಾದಿ ಹಾಗೂ ರಾಜ ಮಹಾರಾಜರುಗಳ ವಸ್ತುಗಳು, ಶಿವಮೊಗ್ಗದ ರಾಜ ಮನೆತನದ ಇತಿಹಾಸ ಎಲ್ಲವನ್ನು ವಿವರಿಸಿ ಹೇಳಿದಳು ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಹಾಗೆ ಶಾಂತಾಚಾರ ಬಡಿಗೆರ ನೋಡಿ, ಚಿಕ್ಕ ಮಕ್ಕಳಿಗೆ ಕೂಡ ನಾವು ಅದನ್ನೆಲ್ಲ ಏನ್ ಹೇಳ್ತೀವಿ, ಅನುಭವ ಮಾಡಿಸ್ಬೇಕು. ಯಾಕಂದ್ರೆ ಸ್ವಲ್ಪ ಅದನ್ನೆಲ್ಲ ತೋರಿಸ್ತಾ ಇದ್ರೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ, ನಮ್ಮ ಹಳೆ ಪೂರ್ವಜರ ಇತಿಹಾಸದ ಬಗ್ಗೆ ಅವ್ರಿಗೆ ಕೂಡ ಗೊತ್ತಾಗತ್ತೆ. ಹಾಗೆ ಕರೆ ಒಂದು ಬರ್ತಾ ಇದೆ, ಆಮೇಲೆ ಮತ್ತೆ ಕೊನೆ ನಿಮಿಷಗಳನ್ನ ಸಂದೇಶಕ್ಕೋಸ್ಕರ ತಗೊಳ್ಳೋಣ. ಹಲೋ, ಹಲೋ,
7: ಹಲೋ,
0: ಮಾತಾಡಿ.
7: ಹಲೋ ಮೇಡಮ್, ನಮಸ್ತೆ.
0: ಯಾರು ಮಾತಾಡ್ತಾ ಇರೋದು?
7: ನಾವು ನಾಗರಾಜ್ ಅಂತ.
0: ನಾಗರಾಜ್ ಅಂತ ಎಲ್ಲಿಂದ?
7: ಅರಳಿಕೊಪ್ಪ.
0: ಅರಳಿಕೊಪ್ಪನ, ಎಲ್ಲಿದೆ ಇದು?
7: ಏ ಮೇಡಮ್,
0: ಎಲ್ಲಿ ಬರುತ್ತೆ ಇದು ಅರಳಿಕೊಪ್ಪ?
7: ಅರಳಿಕೊಪ್ಪ ಅಂದ್ರೆ ಈ ಕಡೆ ಗುಂಪಿ ಚಾನಲ್ ಬರುತ್ತೆ.
0: ಹಾ ಸರಿ, ಹೇಳಿ, ನೀವ್ ಯಾವ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ರಿ ಇತ್ತೀಚೆಗೆ?
7: ನಾವು ಬಂದ್ಬಿಟ್ಟು ಶಂಕರಗಡದಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿದ್ದೀವಿ. ಅವಾಗಿನ ಕಾಲದ್ದು ಒಂದಾನೆ ಎರಡಾನೆ ಮೂರಾನೆ ಅಂತ ಇರ್ತಾವಲ್ಲ ಮೇಡಮ್, ಅವೆಲ್ಲ ನೋಡಿದ್ವಿ. ಹಾಗೆ ಮತ್ತೆ ಈ ಹಳೆ ತರದ್ದು ಅವಶೇಷಗಳು, ಅಂದ್ರೆ ಮನುಷ್ಯರ ಅವಶೇಷಗಳೆಲ್ಲ ಇರ್ತಾವಲ್ಲ,
0: ಹೌದಾ,
7: ಅವೆಲ್ಲ ನೋಡಿದ್ವಿ.
0: ಶಿಲಾಯುಗದ ಮನುಷ್ಯರದ
7: ಏನ್ ಮೇಡಮ್?
0: ಶಿಲಾಯುಗದ ಮನುಷ್ಯರು ಇದ್ರಲ್ಲ
7: ನೋಡ್ರಿ, ಆ ತರದೆಲ್ಲ ಇಟ್ಟಿದ್ರು.
0: ಓಕೆ,
7: ಅವೆಲ್ಲ ನೋಡಿ ತುಂಬಾ ಖುಷಿ ಆಯ್ತು.
0: ಹೌದಾ?
7: ಹಾಗೆ ನಾವು ಬಂದ್ಬಿಟ್ಟು ನಮ್ಮ

0: ಹುಡುಗರು ಇದಾರಲ್ಲ ಅವ್ರಿಗೂ ಸಹ ಇದ್ರ ಪರಿಚಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಅದೇ ತರ ಒಂದಾಣಿ ಎರಡಾಣಿ ಮೂರಾಣಿ ಇವನ್ನು ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಅದ್ರ ಜೊತೆ 10 ಪೈಸಾನೂ ಇದೆ, 20 ಪೈಸಾನೂ ಇದೆ. ಈಗ ನಮ್ ರೀಜನ್ ಅಲ್ಲಿ ಬಂದಿದೆಯಲ್ಲ,
1: ಅದೇ ಆಯ್ತು. ಒಂಥರ ಚಿಕ್ಕದ್ರಿಂದ ದೊಡ್ಡದಲ್ವಾ, ನಾವು ಪುಟ್ಟದಾಗಿ ನಾವು ಮಾಡ್ಕೊಳ್ಳೋಣ ಅಲ್ವಾ.
0: ಸ್ಟೋರೇಜ್ ಮಾಡಿ ಪೂಜೆ ರೂಮ್ ಅಲ್ಲಿ ಇಟ್ಟಿದ್ದೀವಿ, ಯಾಕೆಂದ್ರೆ ಅಲ್ಲ ಇಲ್ಲಿ ಇಟ್ಟರೆ ಎಲ್ಲರ ನಾಪತ್ತೆ ಬಿಡ್ತವೆ, ಕಾಣಲ್ಲ, ನಮ್ಮ ಕಣ್ಣು ಮುಂದ್ಗಡೆನೆ ಇರ್ಬೇಕು ಅಂತ ಹೇಳ್ಬಿಟ್ಟು ಪೂಜೆ ರೂಮ್ ಅಲ್ಲೇ
1: ಇಟ್ಟಿದ್ದೀವಿ.
0: ಮತ್ತೆ ಹಳೇದು ರೇಡಿಯೋಗಳು ಟಿವಿ, ಮತ್ತೆ ನಾವೇ ಒಂದು ಸ್ವತಃ ಒಂದು 7ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ನಾನೇ ಒಂದು ನಮ್ಮ ಮಾವರು ರಿಪೇರಿ ಮಾಡೋರು ಟೆಂಕು ಅಂತವೆಲ್ಲ ಅವನ್ನೆಲ್ಲ ಬಿಜಡಿಗೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾವೇ 50 ರೂಪಾಯಿ ಸಂಬಳ ಇತ್ತು ಅವಾಗ, ಅದನ್ನೆಲ್ಲ ತಗೊಂಡು ನಾವೇ ತಯಾರು ಮಾಡಿರೋದು.
1: ಹೌದಾ, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾಗರಾಜ್ ಅವ್ರೆ?
0: ನಾವು ಬಂದ್ಬಿಟ್ಟು ಪ್ಲಂಬರ್ ಮೇಡಮ್.
1: ಪ್ಲಂಬರ್ ಅಂದ್ರೆ ನೀವು ಇದೇ ಮೊದಲ ಬಾರಿ ಕರೆ ಮಾಡಿದ್ದ?
0: ಇಲ್ಲ ಮೇಡಮ್, ಮತ್ತೆ ನೆಕ್ಸ್ಟ್ ಇವ್ರ ಜೊತೆ ಮಾತಾಡಿದ್ವಿ ಅವಾಗ ಬಂದ್ಬಿಟ್ಟು ನಮ್ದೊಂದು ಮೇಕೆನೂ ಇದೆ.
1: ಹೌದಾ,
0: ಮೇಕೆ ಹಸುಗಳು ಎಲ್ಲ ಇದಾವೆ.
1: ಆಯ್ತು ಆಯ್ತು, ಪ್ರಾಣಿಗಳನ್ನಂತೂ ಸಂಗ್ರಹಾಲಯದಲ್ಲಿ ಇಡಕ್ಕಾಗಲ್ಲ, ಅದೇ ಬೇರೆ ಆಗತ್ತೆ. ಆಯ್ತು,
0: ಈ ತರ ತುಂಬಾ
1: ಅಂದ್ರೆ ನಿಮ್ದು ಹಸು ಕರುನೆಲ್ಲ ನೀವು ಸಾಕ್ತೀರಾ ಅಲ್ವಾ, ಮೇಕೆನೆಲ್ಲ
0: ಸಾಕ್ತೀರಾ,
1: ಸಾಕಣೆ ಕೆಲಸನೂ ಮಾಡ್ತೀರಾ ಅಲ್ವಾ? ಆಯ್ತು ಆಯ್ತು ನಾಗರಾಜ್ ಅವ್ರೆ,
0: ತುಂಬಾ ಥ್ಯಾಂಕ್ಸ್. ಹಾಗೆ ನಾವು ನಮ್ಮ ಊರು ಪಕ್ಕ ಪಕ್ಕದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೇಕಂತ ತುಂಬಾ ಖುಷಿ ಇದೆ.
1: ಓ ಖಂಡಿತ ಮಾಡಿ, ಯುವಕರೆಲ್ಲ ಸೇರಿ ಒಂದು ಮಾಡ್ಬೇಕು, ಪಣ ತೊಡ್ಬೇಕು ಅಲ್ವಾ.
0: ಅದಕ್ಕೆ ನಮ್ಮ ಅರಳಿಕೊಪ್ಪದಲ್ಲಿ ಒಂದು ಗ್ರಾಮ ಪಂಚಾಯತ್ ಇದೆ, ಆ ಗ್ರಾಮ ಪಂಚಾಯತಿಗೆ ಒಂದು ಇದು ಕೊಟ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಒಂದು ಆಕರ್ಷಣೆ ಮಾಡಿ.
1: ಆಯ್ತು ಆಯ್ತು, ನಮ್ಮ ಶುಭ ಹಾರೈಕೆಗಳು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೂಡ. ಆಯ್ತಾ, ನಿಮ್ಮ ಪ್ರಯತ್ನ ಚೆಂದ ಆಗ್ಲಿ. ಆಯ್ತಾ, ಆಯ್ತು ಆಯ್ತು ಆಯ್ತು, ಆಯ್ತು ನಾಗರಾಜ್ ಅವರೇ, ನಮಸ್ತೆ ನಮಸ್ತೆ. ಓಕೆ, ಕೇಳಿದ್ರೆ ಸಂದೇಶಗಳನ್ನ ನೋಡೋಣ, ಆಮೇಲೆ ಸಮಯ ಇದ್ರೆ ನೋಡ್ಬೋದು ಅಷ್ಟೇನೆ. ಒಂದು ಕರೆ ತಗೊಳ್ತೀನಿ, ಆ ಬಳಿಕ ಸಂದೇಶಗಳನ್ನ ನೋಡೋಣ. ಸಮಯ 8:38:30 ಆಯ್ತು, ಹಾಗಾಗಿ ಇದೊಂದು ಕಡೆ ಕರೆ ತಗೊಂಡು ಆ ಬಳಿಕ ಆ ಸಂದೇಶಗಳನ್ನ ನೋಡೋಣ. ಹಲೋ,
2: ಹಲೋ,
1: ನಮಸ್ತೆ
2: ಮ್ಯಾಮ್. ನಮಸ್ತೆ,
1: ಯಾರು ಮಾತಾಡ್ತಾ ಇರೋದು? ಚಿತ್ರ ಶಿವಕುಮಾರ್. ನೀನೇ ಗೊತ್ತಾಗ್ಲಿಲ್ಲಪ್ಪ ನಮ್ಗೆ. ಹೇಳಿ ಚಿತ್ರ ಅವರೇ, ಯಾವ ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ರಿ ಇತ್ತೀಚೆಗೆ ವಸ್ತು ಸಂಗ್ರಹಾಲಯಕ್ಕೆ?
2: ಸುಮಾರು ದಿನ ಆಯ್ತು ಮ್ಯಾಮ್, ನಾನು ಮೈಸೂರಲ್ಲಿ ಯೂನಿವರ್ಸಿಟಿಗೆ ಎಕ್ಸಾಮ್ ಕೊಟ್ಟಕ್ ಹೋಗಿದೆ ಮ್ಯಾಮ್. ಅವಾಗ ಅಲ್ಲಿ ಜಯಲಕ್ಷ್ಮಿ ವಿಲಾಸ ಭವನ ಅಂತ ಇದೆ ಒಳಗಡೆ ಮ್ಯಾಮ್, ಅಲ್ಲಿ ಜಾನಪದ ವಸ್ತು ಸಂಗ್ರಹಾಲಯ ಇದೆ ಅಂತೆ ಮೇಡಮ್. ಅಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಕರ್ನಾಟಕದಲ್ಲಿ ಎಷ್ಟು ರಾಜ್ಯಗಳಿದೆ, ಜಿಲ್ಲೆಗಳಿದೆ, ಆ ಜಿಲ್ಲೆಗಳದ್ದು ಪ್ರತಿಯೊಂದು ವಸ್ತುಗಳು ಅಲ್ಲಿದೆ ಮ್ಯಾಮ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಏನನ್ನ ನೋಡಿರಲ್ಲ ಜಾನಪದದ್ದು, ಅಂದ್ರೆ ನಮ್ಗೇನು ಅಷ್ಟೊಂದು ಗೊತ್ತಿರಲ್ಲ ಮ್ಯಾಮ್. ಅಲ್ಲಿ ಹೋದ್ರೆ ಪ್ರತಿಯೊಂದು ವಸ್ತು ಬಗ್ಗೆನು ನಮ್ಗೆ ವಿವರಣೆನೂ ಸಿಗುತ್ತೆ, ಆದ್ರೆ ಪ್ರತಿಯೊಂದು ವಸ್ತುನು ನೋಡ್ಬೋದು ಮ್ಯಾಮ್. ಅದು ತುಂಬಾ ಚೆನ್ನಾಗಿದೆ ಮಾತ್ರ. ನಾವದು ಯೂನಿವರ್ಸಿಟಿ ಹೋದಾಗ ಅಲ್ಲಿ ತುಂಬಾ ರಶ್ ಇತ್ತು ಅಂತ ಹೇಳಿ ಅವ್ರು ಹೇಳಿದ್ರು, ತುಂಬಾ ಟೈಮ್ ಇದೆ, ಆ ಮ್ಯೂಸಿಯಂ ಈಗ ನೋಡ್ಕೊಂಡ್ ಬನ್ನಿ ಅಂತ ಅಲ್ಲಿ ಸಜೆಸ್ಟ್ ಮಾಡಿದ್ರು. ಅವಾಗ ಹೋಗಿದ್ವಿ ಮ್ಯಾಮ್ ನಾವು, ಎಲ್ಲ ನೋಡ್ಕೊಂಡು ಸುಮಾರು ಒಂದ್ ಅವರ್ ಆಯ್ತು ಮ್ಯಾಮ್ ಅದು ನೋಡ್ಲಿಕ್ಕೆ.
1: ಅಂದ್ರೆ ಸಮಯದ ಸದುಪಯೋಗ ಪಡಿಸ್ಕೊಂಡ್ರಿ ನೀವು?
2: ಹೌದು, ನಮಗೆ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಮ್ಯಾಮ್, ಸುಮ್ನೆ ಅಲ್ಲಿ ಕೂತಿರೋ ಬದ್ಲು ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ. ಅವಾಗ ಅಂದ್ರೆ ಅದು ಹೇಳಿರ್ತಾರೆ ಮ್ಯಾಮ್, ಅವ್ರು ಹೇಳ್ತಾರೆ ಅದು ಮುಟ್ಟಬೇಡ್ರಿ, ಅದೇ ಡೋನ್ ಟಚ್ ಅಂತ ಹಾಕಿರ್ತಾರೆ ಅದೇ. ಆದ್ರೂ ಕೆಲವರು ಅದನ್ನ ಮಾಡೋದು ಮಾಡಿ ಸುಮಾರು ಹಾಳು ಮಾಡಿದ್ದಾರೆ ಮ್ಯಾಮ್. ಈಗೇನ್ ಮಾಡಿದಾರೆ, ಅದ ಗ್ಲಾಸ್ ಅಲ್ಲಿ ಮಾಡಿದ್ದಾರೆ. ಹಂಗಾಗಿ ಎಲ್ಲಾ ವಸ್ತುಗಳದ್ದು ನಮ್ ಮಾಹಿತಿನೂ ಕೊಡ್ತಾರೆ ಮ್ಯಾಮ್, ಅಲ್ಲೊಬ್ರು ಇರ್ತಾರೆ, ಅವ್ರ ಮಾಹಿತಿ ಕೂಡ ಕೊಡ್ತಾರೆ ಕೇಳಿದ್ರೆ. ಒಂದೊಂದು ವಸ್ತುನಿದೆ ಮ್ಯಾಮ್, ನಾವೇನ್ ಹೇಳ್ತೀವಿ ರಾಗಿ ಬೀಸಕಲ್ಲು, ಮತ್ತೆ ಅವಾಗ ಅವರು ಜಾನಪದ ಗೀತೆ ಹಾಡ್ಬೇಕಾದ್ರೆ ಕೈಯಲ್ಲಿ ತಂಬೂರಿ ಇಟ್ಕೊಂಡಿರ್ತಿದ್ರಲ್ಲ, ಆತರದ್ ಒಂದೊಂದು ವಸ್ತುನು ಇದೆ ಮ್ಯಾಮ್ ಅಲ್ಲಿ.
1: ಸಮಯ ಕಡಿಮೆ ಇದೆ, ತುಂಬಾ ಕೇಳ್ಬೇಕು ವಿಷಯ ಅಂತ ಅನ್ಸುತ್ತೆ, ಒಂದ್ ದಿವಸ ಇದಕ್ಕೆ ಇಡೋಣ ಬಿಡಿ ಮತ್ತೆ ಅಲ್ವಾ? ಓಕೆ ಚಿತ್ರ ಅವರು, ಆಯ್ತು ಚಿತ್ರ ಅವರು, ನಮಸ್ತೆ,
2: ಧನ್ಯವಾದ,
1: ನಮಸ್ಕಾರ. ಆಯ್ತು, ಕೇಳಿದ್ರೆ ಇನ್ ಕರೆ ತಗೊಳಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಸಮಯ ಆಗ್ತಾ ಇದೆ, ಸಂದೇಶಗಳನ್ನ ಕೂಡ ನೋಡ್ಬೇಕು. ತುಂಬಾ ಜನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ, ಏನೆಲ್ಲ ಏನಂತೀವಿ, ನಿಮ್ಮ ನಿಮ್ಮ ಊರುಗಳಲ್ಲಿ ಇರುವಂತಹದ್ದಾಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಇರುವಂತಹದ್ದು ಎಷ್ಟೊಂದು ವಸ್ತು ಸಂಗ್ರಹಾಲಯಗಳಿಗೆ ನಮ್ಮ ಕೇಳುಗರು ಭೇಟಿ ಕೊಟ್ಟು ಅಲ್ಲಿನ ಅನುಭವಗಳನ್ನ ಹಂಚ್ಕೊಂಡ್ರು. ಹಾಗೆ ಕೊನೆಯ ಇನ್ನೊಂದು ಕರೆ ತಗೊಂಡ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲೋ, ಹಲೋ, ಹಾ ನಮಸ್ತೆ. ಓ ಸರಿ ಪಾಪ, ವಿಷಯ ಗೊತ್ತಿಲ್ಲ ಪಾಪ, ಅವರು ಯಾರೋ ಇವಾಗ ಕರೆ ಮಾಡಿ ಕೇಳ್ತಾ ಇದಾರೆ, ಇರ್ಲಿ ಪರವಾಗಿಲ್ಲ. ಆಯ್ತು, ನಮ್ಮ ಸಂದೇಶಗಳನ್ನ ನೋಡೋಣ. ಶಾಂತಾಚಾರ ಬಡಿಗೆರೆ ಕೊಕ್ಕನೂರ್ ಹರಿಹರ, ನಮಸ್ತೆ ಮೇಡಮ್. ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯದ ಬಗ್ಗೆ ಮತ್ತಷ್ಟು ಆಳವಾದ ಮತ್ತು ಆಸಕ್ತಿದಾಯಕ ಮಾಹಿತಿಗಳು ಇಲ್ಲಿವೆ. ಇದು ಕೇವಲ ಪ್ರವಾಸಿ ತಾಣವಲ್ಲ, ನಮ್ಮ ಭವ್ಯ ಪರಂಪರೆಯ ಜೀವಂತ ಇತಿಹಾಸವಾಗಿದೆ. ಮಂಜೂಷಾ ಎಂದರೆ ಸಂಸ್ಕೃತದಲ್ಲಿ ಪೆಟ್ಟಿಗೆ ಅಥವಾ ನಿಧಿ ತುಂಬಿದ ಭಂಡಾರ ಎಂಬರ್ಥ. ಹೆಸರಿಗೆ ತಕ್ಕಂತೆ ಇದು ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಇತಿಹಾಸದ ಅಮೂಲ್ಯ ರತ್ನಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಒಂದು ದೊಡ್ಡ ನಿಧಿಯ ಪೆಟ್ಟಿಗೆಯಾಗಿದೆ. ಡಾ ವೀರೇಂದ್ರ ಹೆಗಡೆ ಅವರ ವೈಯಕ್ತಿಕ ಆಸಕ್ತಿ ಮತ್ತು ಶ್ರಮದಿಂದ ಇದು ಇಷ್ಟೊಂದು ಬೃಹತ್ ರೂಪದಲ್ಲಿ ಬೆಳೆದು ನಿಂತಿದೆ. ವಸ್ತು ಸಂಗ್ರಹಾಲಯವನ್ನ ಅತ್ಯಂತ ವ್ಯವಸ್ಥಿತವಾಗಿ ವಿಂಗಡಿಸಲಾಗಿದ್ದು ಪ್ರತಿಯೊಂದು ವಿಭಾಗವು ಒಂದೊಂದು ಕಥೆಯನ್ನ ಹೇಳುತ್ತದೆ. ಪ್ರಾಚೀನ ನಾಣ್ಯಗಳು ಮೌರ್ಯರ ಕಾಲದಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯ, ಮೊಘಲರು, ಮೈಸೂರು ಒಡೆಯರು, ಬ್ರಿಟಿಷ್ ಕಾಲದವರೆಗಿನ ಅಪರೂಪದ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಇಲ್ಲಿವೆ. ಆಯುಧ, ಯುದ್ಧ ಪರಿಕರ, ಹಳೆ ಕಾಲದ ಖಡ್ಗ, ಗುರಾಣಿ, ಕಠಾರಿ, ಕೋವಿ, ಕವಚ ಪ್ರಮುಖ ಆಕರ್ಷಣೆ. ಒಂದಿನ ಕಾಲದ ಯುದ್ಧ ತಂತ್ರ ಲೋಹ ಕೌಶಲ್ಯಕ್ಕೆ ಸಾಕ್ಷಿಯಾಗಿದ್ದು ವೀಣೆ, ತಂಬೂರಿ, ಮೃದಂಗ ಸೇರಿದಂತೆ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುತ್ತಿದ್ದ ವಿವಿಧ ರೀತಿಯ ಅಪರೂಪದ ಹಳೆಯ ವಿನ್ಯಾಸದ ಸಂಗೀತ ವಾದ್ಯಗಳನ್ನು ಕೂಡ ಕಾಣಬಹುದು. ಹಾಗೆ ಜಗತ್ತಿನ ವಿವಿಧ ಭಾಗಗಳಿಂದ ತರಲಾದ ವಿಶಿಷ್ಟ ಶಬ್ದ ಮಾಡುವ ವಿಭಿನ್ನ ಗಾತ್ರದ ಹಳೆಯ ಕಾಲದ ಗೋಡೆ ಗಡಿಯಾರ ಹಾಗೂ ಪಾಕೆಟ್ ಗಡಿಯಾರಗಳ ದೊಡ್ಡ ಸಂಗ್ರಹವೇ ಇಲ್ಲಿದೆ. ಸಂಗ್ರಹಾಲಯ ಇತಿಹಾಸ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಒಂದು ದಿಕ್ಸೂಚಿಯಾಗಿದ್ದು ನೂರಾರು ವರ್ಷಗಳ ಹಿಂದಿನ ತಾಳೆಗರಿ ಹಸ್ತಪ್ರತಿಗಳನ್ನು ಇಲ್ಲಿ ಸೂಕ್ತ ರಾಸಾಯನಿಕ ಉಪಚಾರಗಳೊಂದಿಗೆ ಕೆಡದಂತೆ ಇಡಲಾಗಿದ್ದು ಹಳೆಯ ಲಿಪಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ಸೂಕ್ತ ಸ್ಥಳವಾಗಿದೆ. ಒಳ್ಳೆ ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಸಾರ ಆಗ್ತಾ ಇರೋ ಹಾಡುಗಳು ತುಂಬಾ ಸೊಗಸಾಗಿವೆ, ನಿಲಯಕ್ಕೆ ಧನ್ಯವಾದಗಳು ಅಂತ ಕಡೂರು ತಾಲೂಕು ಮುತ್ತಾಣಗೆರೆ ಭಾಗ್ಯ ಬಿ ಮರಳಪ್ಪ ಅವರು ಕಳಿಸಿದ್ರು. ಹಾಗೆ ನಂಬರ್ ಹೇಳಿ ಅಂತ ಯಾರು, ಓಕೆ, ಅನಿಲ್ ಕುಮಾರ್ ತಡ್ಕನಹಳ್ಳಿಯಿಂದ ಕಳಿಸ್ತಾರೆ, ಹಿರೇಕೆರೂರಿನಿಂದ. ನಮಸ್ತೆ ಮೇಡಮ್, ನಾನು ಧರ್ಮಸ್ಥಳಕ್ಕೆ ಸುಮಾರು ಬಾರಿ ಹೋಗಿದ್ದೇನೆ, ಅಲ್ಲಿರುವ ಮಂಜೂಷಾ ಮ್ಯೂಸಿಯಂ ನೋಡಿದ್ದೇನೆ. ನೂರಾರು ವರ್ಷಗಳ ಇತಿಹಾಸ ಇರುವ ಪ್ರಾಚೀನ ವಸ್ತುಗಳು, ನಾಣ್ಯಗಳು, ಕರಕುಶಲ ವಸ್ತುಗಳು, ಧಾರ್ಮಿಕ ಪ್ರಾಮುಖ್ಯತೆ ಉಳ್ಳ ವಿಗ್ರಹಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಈ ಸಂಗ್ರಹಾಲಯವು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ರೆ, ರಮೇಶ್ ಟೈಲರ್ಸ್ ಹೊಸಮನೆ ಭದ್ರಾವತಿಯಿಂದ, ನಿಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬಂದವು, ಕನ್ನಡ ಹಿಂದಿ ಹಾಡುಗಳು ಚೆನ್ನಾಗಿದ್ವು, ಕನ್ನಡ ಹಿಂದಿ ವಾರ್ತೆಗಳು ಚೆನ್ನಾಗಿದ್ವು, ಕೃಷಿ ಮಾಹಿತಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿ ಹ್ಯಾವ್ ಎಂಜಾಯ್ಡ್ ಅಂತ ಹೇಳಿ ಯಾರು, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ವಿ ಹ್ಯಾವ್ ವಿಸಿಟೆಡ್ ಟು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬ್ಯಾಂಗ್ಳೂರ್, ಇಟ್ಸ್ ಹ್ಯಾವಿಂಗ್ having fourth floor, four floors alva, it has all types of items, music, okay, tumbha chenagidu antu heltare, electronic items and the science, yenanthe vijnana vastu sangrahalaya ide alli Vishveshwaraya museum, adanna nodkon bandidarante, alli iruvanta haddanu avaru vivarisirtare. Hage Sharda Haleshappa BRP Shivamoggadinda, nan magalu Kodagu Aranya Mahavishwavidyanilayadalli vidyabhyasa martta iddale, avalanna nodalu hodaga naavu ಕೊಡಗಿನಲ್ಲಿರುವ ಮಡಿಕೇರಿ ಮ್ಯೂಸಿಯಂಗೆ ಹೋಗಿದ್ವಿ ಮೇಡಮ್, ನೋಡಲು ತುಂಬಾ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಕೇಳಿದ್ರಿ ಸಮಯ 8:45 ಆಯ್ತು. ಇಷ್ಟೊತ್ತು ನಿಮ್ ಜೊತೆಗಿದ್ದು ವಿದ್ಯಾಕಾರ್ ಅಂತ ನಾನು, ಹಾಗೆ ಅಂತ ಅವೆಲ್ಲ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರಕ್ಕೆ ಹೋಗೋಣ. ಈ ರಾತ್ರಿ 10 ಗಂಟೆಗೆ ಮತ್ತೆ ನಾವು ಹಳೆಯ ಚಿತ್ರಗೀತೆಗಳೊಂದಿಗೆ ಭೇಟಿಯಾಗೋಣ.
3: आकाशवाणी से समाचार संध्या के साथ मैं लवली निगम. प्रधानमंत्री नरेंद्र मोदी ने नॉर्वे के प्रधानमंत्री योनस गॉर स्टोर से ओस्लो में वार्ता की. द्विपक्षीय संबंधों को स्वच्छ ऊर्जा और समुद्री अर्थव्यवस्था पर केंद्रित करते हुए पर्यावरण अनुकूल रणनीतिक साझेदारी के स्तर तक ले जाने पर सहमति. प्रधानमंत्री मोदी को नॉर्वे के राजा हेराल्ड पंचम ने सर्वोच्च नागरिक सम्मान ग्रैंड क्रॉस ऑफ द रॉयल नॉर्वेजियन ऑर्डर ऑफ द मेरिट से सम्मानित किया. सरकार का निर्यात लक्ष्य इस वर्ष $1 ट्रिलियन. केंद्रीय मंत्री जितेंद्र सिंह ने अमरीकी उद्योग प्रतिनिधिमंडल के साथ परमाणु ऊर्जा सहयोग और भारत में निजी निवेश के अवसरों पर वार्ता की. पश्चिम बंगाल सरकार ने भ्रष्टाचार और महिलाओं पर अत्याचारों की जांच के लिए दो जांच आयोग गठित किए और आयुष मंत्रालय ने अत्यधिक गर्मी के संबंध में जन स्वास्थ्य परामर्श जारी किया। अब समाचार विस्तार से। प्रधानमंत्री नरेंद्र मोदी की नॉर्वे की पहली यात्रा के दौरान दोनों देशों ने भारत नॉर्वे संबंधों को पर्यावरण अनुकूल रणनीतिक साझेदारी में उन्नत करने की घोषणा की है। आज ओस्लो में प्रधानमंत्री योनास गोरस्टोर के साथ प्रतिनिधिमंडल स्तर की वार्ता के बाद संयुक्त बयान में प्रधानमंत्री मोदी ने इस बात पर प्रकाश डाला कि ये साझेदारी स्वच्छ ऊर्जा से लेकर जलवायु लचीलापन, समुद्री अर्थव्यवस्था लेकर हरित शिपिंग तक के क्षेत्रों में सहयोग को बढ़ावा देगी। उन्होंने आशा व्यक्त की कि भारत की क्षमता, गति और प्रतिभा का उपयोग करते हुए नॉर्वे के प्रौद्योगिकी और पूंजी के सहयोग से भारतीय कंपनियां वैश्विक समाधान विकसित करेंगी। प्रधानमंत्री नरेंद्र मोदी ने आतंकवाद के खिलाफ भारत के साथ मजबूती से खड़े रहने के लिए नॉर्वे का आभार व्यक्त किया।
4: मैं पिछले वर्ष नॉर्वे आने वाला था, लेकिन पहलगाम में हुए आतंकी हमले के कारण वह यात्रा स्थगित करनी पड़ी। उस कठिन समय में नॉर्वे ने आतंकवाद के विरुद्ध भारत के साथ मजबूती से खड़े होकर सच्ची मित्रता का परिचय दिया। आज जब मैं नॉर्वे आया हूँ तो मैं इस सॉलिडरिटी के लिए हृदय से आभार व्यक्त करता हूँ।
3: हाल ही में लागू व्यापार और आर्थिक साझेदारी से परिणाम सुनिश्चित करने के लिए आज ठोस कदम उठाए गए, विशेष रूप से उच्च तकनीक, कृत्रिम बुद्धिमत्ता और स्टार्टअप के क्षेत्र में सहयोग की परिकल्पना की गई ताकि साझेदारी को भविष्य के लिए तैयार किया जा सके।
4: रिसर्च, एजुकेशन और इनोवेशन भी हमारे संबंधों के मजबूत पिलर्स बने हैं। आज हमने सस्टेनेबिलिटी, ओशन एनर्जी, जियोलॉजी और हेल्थ जैसे क्षेत्रों में रिसर्च कोऑपरेशन बढ़ाने पर सहमति बनाई। इंजीनियरिंग, एआई, साइबर और डिजिटल जैसे सेक्टर में हम अपनी यूनिवर्सिटी और स्टार्टअप इकोसिस्टम को जोड़कर अपने पार्टनरशिप को फ्यूचर रेडी बनाएंगे।
3: द्विपक्षीय बैठक में उच्च तकनीक, स्वास्थ्य समाधान, डिजिटल स्वास्थ्य, डिजिटल सार्वजनिक अवसंरचना के क्षेत्रों में कई समझौता ज्ञापनों पर हस्ताक्षर किए गए। एक त्रिकोणीय सहयोग समझौते पर भी हस्ताक्षर किए गए। इसके अंतर्गत भारत और नॉर्वे संयुक्त रूप से भारत के डिजिटल सार्वजनिक अवसंरचना का उपयोग करते हुए वैश्विक दक्षिण के देशों को मानव विकास समाधान प्रदान करेंगे। नॉर्वे के प्रधानमंत्री ने आज एक महत्वपूर्ण बयान में संघर्षों से घिरे विश्व में सहयोग बढ़ाने के महत्व पर जोर दिया। दोनों नेताओं ने नियम आधारित विश्व व्यवस्था में अपने साझा विश्वास और संवाद तथा कूटनीति के प्रति प्रतिबद्धता को दोहराया।
4: भारत और नॉर्वे दोनों रूल्स बेस्ड ऑर्डर, डायलॉग और डिप्लोमेसी में विश्वास रखते हैं। हम एकमत है कि मिलिट्री कॉन्फ्लिक्ट से किसी भी मुद्दे का समाधान नहीं निकल सकता, यूक्रेन हो या पश्चिमी एशिया। हम संघर्ष की शीघ्र समाप्ति और शांति के हर प्रयास का समर्थन करते हैं। हम इस बात पर भी एकमत है कि बढ़ते हुए ग्लोबल चैलेंजेस के समाधान के लिए ग्लोबल इंस्टीट्यूशन का रिफॉर्म अनिवार्य है।
3: प्रधानमंत्री मोदी को नॉर्वे के महामहिम राजा हेराल्ड पंचम द्वारा रॉयल नॉर्वेजियन ऑर्डर ऑफ द मेरिट का ग्रैंड क्रॉस प्रदान किया गया। केंद्रीय मंत्री अमित शाह, जगत प्रकाश नड्डा, पीयूष गोयल, मनोहर लाल और किरेन रिजिजू सहित कई अन्य मंत्रियों ने आज प्रधानमंत्री नरेंद्र मोदी को नॉर्वे के सर्वोच्च सम्मान से सम्मानित किए जाने पर बधाई दी। गृहमंत्री ने कहा कि 32वां अंतर्राष्ट्रीय पुरस्कार प्रधानमंत्री मोदी के नेतृत्व के विस्तार का प्रतीक है। स्वास्थ्य मंत्री जगत प्रकाश नड्डा ने कहा कि यह सम्मान मोदी के सशक्त नेतृत्व और विश्वभर में भारत के बढ़ते सम्मान को दर्शाता है। विद्युत मंत्री मनोहर लाल ने कहा कि यह सम्मान वसुधैव कुटुंबकम के चिरस्थायी सिद्धांतों के माध्यम से वैश्विक सद्भाव को मजबूत करने के प्रति श्री मोदी की अटूट प्रतिबद्धता को दर्शाता है। प्रधानमंत्री मोदी ने कहा है कि स्वीडन की उनके यात्रा के कई

ಆಕಾಶವಾಣಿ ಬೆಂಗಳೂರು. ಸಮಯ 9:15. ಇನ್ನು ಮುಂದೆ ಕೇಳಿ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಇಲ್ಲೇ ಇರು ಅಲ್ಲಿ ಹೋಗಿ, ರಚನೆ ವಿ ಕೆ ಗೋಕಾಕ್.

ಆಕಾಶವಾಣಿ ಬೆಂಗಳೂರು. ಸಮಯ 9:30. ಇನ್ನು ಮುಂದೆ ಕೇಳಿಯೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಗಜವದನ, ಶ್ರೀರಂಜನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದೀಗ ಕೊನೆಯ ನಾದಸ್ವರ ನಾರಾಯಣತೆ ನಮೋ ನಮೋ ಬೇಹಾಗ್ರಾಗ ಆದಿತಾಳದಲ್ಲಿ ಅನ್ನಮಾಚಾರ್ಯರ ರಚನೆ.

ಸಮಯ 10:01 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳು. ಕೆಳಗ್ರೆ ಚಿತ್ರಗೀತೆಗಳನ್ನು ಪ್ರಾರಂಭ ಮಾಡುವ ಮೊದಲು ನಾಳಿನ ಪ್ರಮುಖ ಕಾರ್ಯಕ್ರಮಗಳತ್ತ ಮುನ್ನೋಟ ಹರಿಸೋದಾದ್ರೆ, ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರದಲ್ಲಿ ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ ಕೇಳಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:15 ಬದುಕು ಜಟಕಾಬಂಡಿ ದಾವಣಗೆರೆ ಸಂತೆಬೆನ್ನೂರಿನ ಯುಗಧರ್ಮ ರಾಮಣ್ಣ ಅವರೊಂದಿಗೆ ಸಂವಾದ ಕೇಳಲಿದ್ದೀರಿ. ಪಾಲ್ಗೊಳ್ಳುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ನಾಳೆ ಬೆಳಿಗ್ಗೆ 8:30 ಆರೋಗ್ಯ ಕಾರ್ಯಕ್ರಮ. ಮಧುಮೇಹದಿಂದ ಕಣ್ಣಿಗೆ ಬರುವ ತೊಂದರೆಗಳು ಮತ್ತು ಅದರ ಚಿಕಿತ್ಸಾ ಕ್ರಮಗಳ ಕುರಿತು ಶಿವಮೊಗ್ಗದ ನೇತ್ರ ತಜ್ಞೆ ಡಾಕ್ಟರ್ ರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪ ನಾಯ್ಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ. ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ.

ನಾಳೆ ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆ ಹಾಗೂ 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶರ ಸೇತು ಬಂಧನ. ಇದರ ಮೊದಲನೇ ಭಾಗ ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಯಲ್ಲಾಪುರದ ಕುಂಕಿಮನೆ ಶ್ರೀ ನರಸಿಂಹ ಭಟ್ ಮತ್ತು ತಂಡದವರು. ಕೆಳಗಡೆ ನಿಲಯದ ನಾಳಿನ ಪ್ರಮುಖ ಕಾರ್ಯಕ್ರಮಗಳತ್ತ ಮುನ್ನೋಟ ಹರಿಸಿದ್ದಾಯಿತು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಕೇಳಿ ಗಂಧದ ಗುಡಿ ಚಿತ್ರದ ಗೀತೆ. ಪ್ರಾರಂಭದ ಗೀತೆಯನ್ನು ಹಾಡಿದ್ದಾರೆ ಪಿವಿ ಶ್ರೀನಿವಾಸ್. ಚಿತ್ರ ಸಾಹಿತಿ ಗೀತೆಗಳಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಜಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶ್ರೀ ಸುಶೀಲಾ ಅವರ ಕಂಠದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆಯನ್ನ ಕೇಳಿದ್ರೆಲ್ಲ ಕೇಳಿದ್ರೆ, ಇದೀಗ ಕೇಳಿ ಇದೇ ಚಿತ್ರದ ಎಸ್ ಜಾನಕಿ ಮತ್ತು ಪಿ ಪಿ ಶ್ರೀನಿವಾಸ್ ಹಾಡಿರುವ ಗೀತೆಯನ್ನ.

ಓಕೆ ಕೇಳಿದ್ರೆ ಇದುವರೆಗೂ ಗಂಧದ ಗುಡಿ ಚಿತ್ರದ ಮೂರು ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಎರಡು ಸಂದೇಶಗಳಿವೆ, ನೋಡೋಣ ಯಾರೆಲ್ಲ ಕಳಿಸಿರ್ತಾರೆ ಅಂತ ಹೇಳಿ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ಅವರು 8:48 ಓಕೆ 8:30 ಪ್ರೋಗ್ರಾಮ್ ಏನು ಮಾಡಿದ್ವಿ ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ, ಅದರ ಕುರಿತಾಗಿ ಅವರು ಕಳಿಸಿರ್ತಾರೆ ಅನಿಸುತ್ತೆ. ನಮಸ್ತೆ ಮೇಡಮ್, ನಾನು ಕೆನಡಾದಿಂದ ಕಳಿಸ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಕೆನಡಾದಲ್ಲಿ ಮ್ಯೂಸಿಯಂಗೆ ಹೋಗಿದ್ದೆ. ಎರಡನೇ ಮಹಾಯುದ್ಧದಲ್ಲಿ ನಡೆದದ್ದು ಪ್ರತಿಯೊಂದು ವಿಷಯವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. ಚುಟುಕಾಗಿ ತಿಳಿಸ್ತೇನೆ, ಎರಡನೇ ಮಹಾಯುದ್ಧ ನಡೆದಾಗ ಇಲ್ಲಿಯ ಜನರು ಬ್ರಿಟನ್ಗೆ ಹೋಗಿ ಯುದ್ಧದಲ್ಲಿ ತೊಡಗಿಸಿಕೊಂಡು ಕಷ್ಟಗಳನ್ನೆಲ್ಲ ಅನುಭವಿಸಿ ಮದುವೆಯಾದ ಮಕ್ಕಳನ್ನು ಸಹ ಕರೆದುಕೊಂಡು ಬಂದಿರುವ ಇವರ ಫೋಟೋಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ. ಏನಿದು, ಆಗಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಬಟ್ಟೆಗಳು, ಅಡಿಗೆ ಮನೆಯ ಸಾಮಾನುಗಳು, ಫೋನ್ಗಳು, ಕಾಫಿ ಫಿಲ್ಟರ್, ಸೋಫಾ ಸೆಟ್, ಕುರ್ಚಿ ಮೇಜುಗಳು, ಪ್ರತಿಯೊಂದು ಇವೆ ಮೇಡಮ್. ವರ್ಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲದೆ ಟೈಟಾನಿಕ್ ಹಡಗು ದುರಂತದಲ್ಲಿ ಸತ್ತವರ ಎಲ್ಲರ ಸಮಾಧಿಗಳನ್ನು ಕೂಡ ಮಾಡಿದ್ದಾರೆ, ಅದು ಸಹ ವಸ್ತು ಸಂಗ್ರಹಾಲಯದಲ್ಲಿವೆ. ಇನ್ನೂ ತುಂಬಾನೇ ಇದೆ ಮೇಡಮ್, ಬರೀಲಿಕ್ಕೆ ಆಗಲ್ಲ, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾರೆ ಅಲ್ವಾ. ಅಲ್ಲಿನ ಅನುಭವ ಕೂಡ ಅವರು ಹಂಚಿಕೊಂಡಿದ್ದಾರೆ. ಹಾಗೆ ಮುಂದಿನ ಸಂದೇಶ, ನಮಸ್ಕಾರ ಮೇಡಮ್, ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸವಿ ನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇವೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳನ್ನ ಕೇಳಲಿಕ್ಕೆ ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದಗಳು ಮೇಡಮ್ ಅಂತಾರೆ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟ ಗೌರಿ, ಹಳೇಪೇಟೆ ಬೀದಿ ಭದ್ರಾವತಿಯಿಂದ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ಗಂಧದ ಗುಡಿ ಚಿತ್ರದ ಗಿಣಿರಾಮ ಹಾಡು ಕೇಳಿ ಸಂತೋಷವಾಯ್ತು, ಆ ಚಿತ್ರದ ಎಲ್ಲ ಹಾಡುಗಳು ಚೆಂದವಾಗಿವೆ ಅಂತ ಹೇಳ್ತಾರೆ. ಹಾಗೆ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್, ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಆ ರೇಡಿಯೋ ಧ್ವನಿಯ ಲೋಕದಲ್ಲಿ ತೇಲಿ ಹೋಗುವ ಸುಖವೇ ಬೇರೆ. ರೇಡಿಯೋ ಪೆಟ್ಟಿಗೆಯಿಂದ ಹೊಮ್ಮುವ ಆ ಧ್ವನಿ ಮನದ ತಳಮಳವ ನೀಗಿಸುವ ಸಂಜೀವಿನಿ. ಭದ್ರಾವತಿ ಕೇಂದ್ರದ ನಿರೂಪಕರ ಸವಿ ನುಡಿ ಮೂಡಿಸುವುದು ಸವಿ ನೆನಪುಗಳ ಹೊಸದೊಂದು ಪೀಠಿಕೆ. ಹಳೆಯ ಮಧುರ ಹಾಡುಗಳ ಸುರಿಮಳೆ ಮೈ ಮರೆಸಿ ಕರೆದೊಯ್ಯುವುದು ಬಾಲ್ಯದ ಕಡೆಗೆ. ಕಾರ್ಯಕ್ರಮದ ಸೊಗಸು ಎಂದಿಗೂ ನವನವೀನ, ಈ ನಾದಮಯ ಪಯಣವೇ ನಮ್ಮ ಜೀವನಾಡಿ. ಇಂತಹ ಸುಂದರವಾದ ರಾತ್ರಿಯಲ್ಲಿ ಹಳೆಯ ಹಾಡುಗಳ ಸವಿಯುತ್ತಾ ನಿಮಗೂ ಆನಂದದ ನಿದ್ರೆ ಆವರಿಸಲಿ, ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ MD ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ ಕಳಿಸ್ತಾರೆ, ಸವಿ ನೆನಪು ಚಿತ್ರಗೀತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಂಧದ ಗುಡಿ ಹಾಡು ನಾವಾಡುವ ನುಡಿಯೇ ಕನ್ನಡದ ನುಡಿ ಮನಕ್ಕೆ ಮುದ ನೀಡಿತು. ರಾಜ್ ಅಭಿನಯ ಮನೋಜ್ಞವಾಗಿತ್ತು, ಸಂಗೀತ ಸೂಪರ್. ಈ ಒಳ್ಳೆಯ ಪ್ರಾರಂಭಕ್ಕೆ ಧನ್ಯವಾದಗಳು. ಅರೆರೆ ಗಿಣಿರಾಮದಲ್ಲಿ ಕಲ್ಪನಾ ಅಭಿನಯ ವಿಶಿಷ್ಟವಾಗಿದೆ, ಎಲ್ಲೂ ಹೋಗಲ್ಲ ಗೀತೆ, ಮನಮಿಡಿಯುವ ಅಭಿನಯಕ್ಕೆ ಸಾಟಿ ಇಲ್ಲ ಅಂತ ಹೇಳ್ತಾರೆ. ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನದಿಂದ. ಓಕೆ, ಫುಲ್ ಅಡ್ರೆಸ್ ಕಳಿಸ್ಬಿಟ್ಟಿದ್ದಾರೆ, ಯಾರೆಲ್ಲ ಪತ್ರ ಬರೀಬೇಕೋ ಅವ್ರಿಗೆ ಬರೀಬಹುದು. ಹಳೆಯ ಹಾಡುಗಳನ್ನ ಕೇಳೋದೇ ಒಂದು ಆಹ್ಲಾದಕರ ಅನುಭವ. ಆಹಾ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ, ಸಂಗೀತ, ಗಾಯನ ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋಲ್ಲ, ಹಾಗೆಯೇ ನಿದ್ರೆಗೆ ಜಾರ್ತೇವೆ ಅಂತ ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಚಿತ್ರ ಯಾವುದು, ಮುಂದಿನ ಗೀತೆ ಯಾವುದು ಕೇಳಿದ್ರೆ ಸದಾನಂದ ಚಿತ್ರದ ಗೀತೆಯನ್ನು ಕೇಳೋಣ. 1977 ಬಿಡುಗಡೆಗೊಂಡ ಈ ಚಿತ್ರದ ಗೀತೆ, ಪ್ರಾರಂಭದ ಗೀತೆ, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಸಾಹಿತಿ ರುದ್ರಮೂರ್ತಿ ಶಾಸ್ತ್ರಿ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

ಕೇಳಿದ್ರೆ ಎಫ್ ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ, ಅದರಲ್ಲೂ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಹಾಗೆ ಸದಾನಂದ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡಿದ್ದೆ, ಇನ್ನೊಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಈ ಚಿತ್ರದ್ದು ಧ್ವನಿ ವಿಜಯ ಕೃಷ್ಣ ಅವರದು, ಸಾಹಿತಿ ಎಂ ನರೇಂದ್ರ ಬಾಬು, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದು. ಬನ್ನಿ ಕೇಳೋಣ ಸದಾನಂದ ಚಿತ್ರದ ಇನ್ನೊಂದು ಗೀತೆಯನ್ನು.

ಓಕೆ ಕೇಳಿದ್ರೆ ನಮ್ಮ ಕೇಳುಗರು ಹಾಡು ಕೇಳ್ತಾ ಕೇಳ್ತಾ ಹುಮ್ಮಸ್ಸನ್ನ ಹೆಚ್ಚಿಸ್ಕೊಂಡು ಈಗ ಸಂದೇಶಗಳನ್ನ ಕಳಿಸಿರ್ತಾರೆ ನೋಡೋಣ. ನಮಸ್ಕಾರ ಮೇಡಮ್, ಹಳೆಯ ಸಿನಿಮಾಗಳ ಹೆಸರು ಕೇಳುವುದೇ ಒಂದು ಚಂದ, ಇನ್ನು ಹಾಡುಗಳನ್ನ ಕೇಳುವುದೇ ಕರ್ಣಕ್ಕೆ ತುಂಬಾ ಹಿತವಾದ ಅನುಭವ ಆಗತ್ತೆ ಅಂತ ಯಾರು ಕಳಿಸ್ತಾ ಇರೋದು? ಎನ್ ಪಿ ಚಂದ್ರಪ್ಪ, ವಿಶ್ರಾಂತ ಶಿಕ್ಷಕ ಹಾಗೂ ಶ್ರೀಮತಿ ಮಂಗಳಾ ಬಿ ವಿ ವಿದ್ಯಾನಗರ ಹರಿಹರದಿಂದ ಕಳಿಸ್ತಾ ಇದ್ದಾರೆ. ಹಾಗೆ ಸಿ ಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ ಚೌಡೇನಹಳ್ಳಿ ಅವ್ರು ಕಳಿಸ್ತಾರೆ. ಅಪರೂಪದ ಅರ್ಥಪೂರ್ಣ ಗೀತೆಗಳು, ಅದ್ಭುತ ಸಾಹಿತ್ಯ ಗಾಯನ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಕಳಿಸ್ತಾರೆ. ಈಗ ಪ್ರಸಾರವಾದ ಹಳೆಯ ಗೀತೆಗಳು ಮಧುರವಾಗಿದ್ದು ನೆನಪಿನಲ್ಲಿ ಉಳಿಯುವಂತಹ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸ್ತಾರೆ. ನಮಸ್ಕಾರ ಮೇಡಮ್, ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಾಡುಗಳು ಸುಮಧುರವಾಗಿವೆ, ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮಪುರ ಮೈಸೂರಿಂದ ಕಳಿಸ್ತಾರೆ. ಬಿ ಕೆ ಸುಮಿತ್ರಾ, ಧ್ವನಿಯ ಅಪರೂಪದ ಗೀತೆ ಕೇಳಿ ಖುಷಿಯಾಯಿತು. ಬಿ ಕೆ ಸುಮಿತ್ರಾ ಅವರ ಹಾಡು ಪ್ರಸಾರ ಆಯ್ತಾ, ಕಸ್ತೂರಿ ಶಂಕರ್ ಅವರದು. ಹಾಗೆಯೇ ಸದಾನಂದ ಚಿತ್ರದ ಗೀತೆಗಳನ್ನ ಕೇಳಿದ್ದ ನೆನಪಿಲ್ಲ, ಈ ಅಪರೂಪದ ಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಾರಂಭದ ಗೀತೆ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದ್ದು, ಎರಡನೇ ಗೀತೆ ವಿಜಯಕೃಷ್ಣ ಅವರು ಹಾಡಿದ್ರು. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್, ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ, ಆದರೂ ಕೂಡ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಹಳೆಯ ಸುಮಧುರವಾದ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿವೆ, ಹಳೆ ಹಾಡುಗಳನ್ನ ಕೇಳಲಿಕ್ಕೆ ನಮ್ಮ ಅಮ್ಮ ತುಂಬಾ ಇಷ್ಟಪಡುತ್ತೆ, ಧನ್ಯವಾದಗಳು ಅಂತ ಹೇಳ್ತಾರೆ ಅಲ್ವಾ. ಹಾಗಿದ್ರೆ ಮುಂದಿನ ಗೀತೆ ಯಾವ ಚಿತ್ರದ್ದು ಕೇಳಿದ್ರೆ, ಕಪ್ಪು ಬಿಳುಪು ಚಿತ್ರದ ಗೀತೆಯನ್ನ ಕೇಳೋಣ. ಎಲ್ ಆರ್ ಈಶ್ವರಿ ಅವರ ಕಂಠದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ.

ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಕೇಳಿ ಬಂದ ಕಪ್ಪು ಬಿಳುಪು ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಕೇಳಿದ್ರೆ ಇದೇ ಚಿತ್ರದ ಕಡೆಯ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಎಲ್ಆರ್ ಈಶ್ವರಿ ಅವರ ಕಂಠದಲ್ಲಿ ಈ ಗೀತೆ ಮೂಡಿ ಬಂದಿದೆ. ಬನ್ನಿ ಕೇಳೋಣ ಕಪ್ಪು ಬಿಳುಪು. 1969 ತೆರೆ ಕಂಡ ಈ ಚಿತ್ರದ ಗೀತೆಯನ್ನ ಎಲ್ಆರ್ ಈಶ್ವರಿ ಅವರ ಕಂಠದಲ್ಲಿ.

ಓಕೆ ಕೇಳಿದ್ರೆ ಕಪ್ಪು ಬಿಳುಪು ಚಿತ್ರದ ಗೀತೆಗಳನ್ನ ಕೇಳ್ಕೊಂಡು ಬಂದ್ರಿ. ಹಾಗೆ ಸಂದೇಶಗಳು ಕೂಡ ಸಾಕಷ್ಟು ಬಂದಿವೆ ನೋಡಿ. ಮುಂದಿನ ಕಾರ್ಯಕ್ರಮದ ಕಡೆಯ ಚಿತ್ರದ ಗೀತೆಗಳನ್ನ ಪ್ರಸಾರ ಮಾಡೋಣ ಅಲ್ವಾ. ಹಾಗಿದ್ರೆ ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ ಕಳಿಸ್ತಾರೆ. ನಾನು 8 ಗಂಟೆಯ ಕಾರ್ಯಕ್ರಮಕ್ಕೆ ತುಂಬಾ ಟ್ರೈ ಮಾಡಿದೆ, ಲೈನ್ ಸಿಗ್ಲಿಲ್ಲ. ನಾನು ಸಹ ಮಾಲ್ಗುಡಿ ಸಂಗ್ರಹಾಲಯ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಧರ್ಮಸ್ಥಳದ್ದು ಸಹ ನೋಡಿದ್ದೀವಿ, ಆಮೇಲೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಕೂಡ ನೋಡಿದ್ದೀನಿ. ಹಾಗೆ ಮೈಸೂರು ಶಿವಮೊಗ್ಗದ ಶಿವಪ್ಪ ನಾಯ್ಕನ ಅರಮನೆಯದ್ದು ಎಲ್ಲ ನೋಡಿದ್ದೀವಿ ಅಂತ ಹೇಳ್ತಾರೆ. ಓಕೆ. ಹಾಗೆ ವಿ ಲೀಲಾ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ಈಗ ಪ್ರಸಾರವಾದ ಹಾಡುಗಳು ಯಾವ ಚಿತ್ರದ ಮೇಡಮ್? ಇಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಸರಿಯಾಗಿ ಕೇಳ್ತಾ ಇರಲಿಲ್ಲ. ಈಗ ಸ್ವಲ್ಪ ಚೆನ್ನಾಗಿ ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಗಂಟೆಗೆ ಆಗ ಸದಾನಂದ ಚಿತ್ರದ ಗೀತೆಗಳು ಪ್ರಸಾರವಾದವು. ಈಗ 3 ಗೀತೆಗಳೇನು ಪ್ರಸಾರ ಆದವು, ಅವು ಕಪ್ಪು ಬಿಳುಪು ಚಿತ್ರದ್ದು. ಹಾಗೆ ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕ್, ಹಾಸನ ಜಿಲ್ಲೆ. ಓಕೆ. ಹಳೆಯ ಹಾಡುಗಳಿಗೆ ಮನಸೋತೆವು, ನಮಗೆ ಅರಿವಿಲ್ಲದಂತೆ ಹಳೆಯ ಹಾಡುಗಳಿಗೆ ಮನಸೋತೆವು. ಆಹಾ, ಎಂಥ ಅದ್ಭುತ ಹಾಡುಗಳು ಅಂತ ಹೇಳಿದ್ರೆ, ಸುಮಿತ್ರಾ ಕೃಷ್ಣಪ್ಪ ಶ್ರೀನಗರ ಮೈಸೂರಿಂದ ಕಳಿಸ್ತಾರೆ. ಓಲ್ಡ್ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿ ಹೆಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ, ಹಾಯ್ ವಿದ್ಯಾಕ್ಕ, ಇವ್ನಿಂಗ್ ಆಲ್ ಪ್ರೋಗ್ರಾಮ್ಸ್ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದೇ ಚಿತ್ರದ ಭಲೆ ಬ್ರಹ್ಮಚಾರಿ ಎಲ್ಲರೂ ಈಶ್ವರಿ ಹಾಡಿದ ಹಾಡು ಪ್ರಸಾರಿಸಿ ಅಂತ ಈರಣ್ಣ ಮದನೂರು ಅವರು ಆಗ ಕಳಿಸಿದ್ದು, ಆದರೆ ಆ ಹಾಡಿಗೆ ಪ್ರಸಾರ ಆಗಿದೆ, ಅವ್ರಿಗೆ ಕೇಳಿ ಖುಷಿಯಾಗಿರುತ್ತೆ ಅಂತ ಭಾವಿಸೋಣ. ಹಾಗೆ ಈಗ ಪ್ರಸಾರವಾದ ಸದಾನಂದ ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಅಪರೂಪದ ಈ ಚಿತ್ರದ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಬೆಂಗಳೂರಿಂದ. ಓಕೆ. ಹಲೋ ಆಕಾಶವಾಣಿ ಭದ್ರಾವತಿ, ಈ ಸುಮಧುರ ರಾತ್ರಿಯಲ್ಲಿ ಒಳ್ಳೆ ಒಳ್ಳೆ ಹಳೆಯ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರವಾಗ್ತಾ ಇವೆ, ಮನಸ್ಸಿಗೆ ಕೂಡ ತುಂಬಾ ಇಂಪು ಅನ್ನಿಸ್ತಾ ಇದೆ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾ ಇದ್ರೆ, ಆರ್ ಎನ್ ಜಯಗೋಪಾಲ್ ರಚಿತ ಅದ್ಭುತ ಹಾಡು, ಎಲ್ಲರ ಈಶ್ವರಿ ಸುಮಧುರ ಕಂಠ ರತ್ನಂ ಅವರ ಸಂಗೀತ ಚಿತ್ರ ಕಪ್ಪು ಬಿಳುಪು, ಮುರಾರಿ ಕುಲಕರ್ಣಿ ರಾಯಚೂರು ಅವ್ರು ಕಳಿಸ್ತಾರೆ. ಅದ್ಭುತ ಹಾಡುಗಳ ಗೀತ ಗುಚ್ಛ ಕೇಳುತ್ತಲಿರೆ ಮನವೆಂಬ ಕುಸುಮ, ಇರುಳಿನಲ್ಲಿ ಅರಳುವ ಕುಮುದಿನಿ ಅಂತಾಗುವುದು ಅಂತ ಹೇಳಿ ಮುರಾರಿ ಕುಲಕರ್ಣಿ ರಾಯಚೂರು ಅಲ್ಲಿಂದ ಹಾಡು ಕೇಳಿ ಕಳಿಸಿರ್ತಾರೆ. ಓಕೆ. ನಮ್ಮ ಕೇಳಿದ್ರ ಏನ್ ಹೇಳ್ತೀವಿ, ವೈಶಿಷ್ಟ್ಯನೇ ಇದು ಅಂತ ನಾವು ಅನ್ಕೊಳ್ಬಹುದು. ಹಾಗೆ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ ಕಳಿಸ್ತಾರೆ. ಎಲ್ಲರ ಈಶ್ವರಿ ಅವರ ಮಾದಕ ಧ್ವನಿಯ 2 ಗೀತೆಗಳು ಬಹಳ ಚಂದ ಉಂಟು ಮೇಡಮ್. ವಿ ಬಿ ಶ್ರೀನಿವಾಸ್ ಅವರ ಹಾಡು ಸುಮಧುರ, ನಿಮ್ಮ ಆಯ್ಕೆ ಸೂಪರ್ ಆಗಿದೆ, ಅವರ ಸ್ಟೈಲ್ಗೆ ಅವರೇ ಸಾಟಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಮೇಡಮ್, ನಾನು ಸಂಜೆಯಿಂದ ಬ್ಯುಸಿ ಇದ್ದೆ, ಈಗ ಆ ಗೀತೆಗಳು ಸೊಗಸಾಗಿವೆ ಅಂತಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ಕಪ್ಪು ಬಿಳುಪು ಚಿತ್ರದ ಈಗ ಪ್ರಸಾರವಾದ ಹಾಡುಗಳು ಬಹಳ ಚೆನ್ನಾಗಿದ್ವು ಮೇಡಮ್. ಇಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ರೇಡಿಯೋ ಕೇಳ್ತಾ ಇಲ್ಲ. ಆಚೆ ಸೋ ಸ್ಯಾಡ್. ಆಯ್ತು, ಪ್ರತಿದಿನ ಬರ್ತಾ ಇರುತ್ತೆ ನೋಡಿ ಅಲ್ವಾ, ಬೇಜಾರು ಮಾಡ್ಕೊಳ್ಬೇಡಿ, ಕೇಳಿಯಂತೆ. ಆಯ್ತು, ಹಾಗಿದ್ರೆ ಎಸ್ ಜಾನಕಿ ಅವರ ಕಂಠದಲ್ಲಿ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಪ್ರಾರಂಭದ ಗೀತೆಯನ್ನು ಕೇಳೋಣ. 1962 ತೆರೆ ಕಂಡ ಈ ಚಿತ್ರದ ಗೀತೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯದಲ್ಲಿ ಕೇಳಿ ಬಂದಿದೆ. ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದೆ. ಬನ್ನಿ. ಇಸ್

0: ಕೇಳಿದ್ರೆ ಕರುಣೆಯ ಕುಟುಂಬದ ಕಣ್ಣು ಚಿತ್ರದ ಮತ್ತೊಂದು ಗೀತೆ ಎಸ್ ಜಾನಕಿ ಮತ್ತು ಪಿ ಪಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಬಂದಿದೆ.
1: ನಿಜವೋ ಸುಳ್ಳೋ ನಿರ್ಧರಿಸಿ, ನಿಜವೋ ಸುಳ್ಳೋ ನಿರ್ಧರಿಸಿ, ಇದು ಒಲವೋ ಒಗಟೋ ಉತ್ತರಿಸಿ, ಜಗಜಾಣದ ಜಯಿಸೋ.

ಹದಿನಾರು ದಂತ ಇದೇನೆ ವೀರ ಪುರುಷರ ಪಂಚ.

ಕೆ ಕೇಳಿದ್ರೆ ಎಫ್ಎಂ 103.5 ಹಾಗೂ 101.4 ಮತ್ತು 675 ಕೆಲವು ಹಾಡ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ ಕೇಳಿದ್ರೆ. ಹಾಗೆ ಸಂದೇಶಗಳನ್ನು ಕೂಡ ಸಾಕಷ್ಟು ಏನಂತೀವಿ ಅದರ ಹೊಳೆಯನ್ನೇ ಹರಿಸಿದ್ದೀರಾ. ಹಾಗೆ ಇದನ್ನು ನೋಡಿ ಕಾರ್ಯಕ್ರಮದ ಕಡೆಯ ಗೀತೆ ಇದೇ ಚಿತ್ರದ ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡೋಣಂತೆ. ಕನ್ನಡದ ಪ್ರಥಮ ಕಾದಂಬರಿ ಆಧಾರಿತ ಚಿತ್ರ ಕರುಣಿಯೇ ಕುಟುಂಬದ ಕಣ್ಣು ಪುಟ್ಟಣ್ಣ ಕಣಗಾಲ್ ಅವರಿಗೆ ಕಾದಂಬರಿಗಳೇ ಚಿತ್ರಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ ಮುರಾರಿ ಕುಲಕರ್ಣಿ ರಾಯಚೂರು. ಹಾಗೆ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿವೆ, ಧನ್ಯವಾದಗಳು. ಕಾರ್ಯಕ್ರಮ ಮುಗಿಯೋವರೆಗೂ ಕೇಳ್ತೇವೆ, ಶುಭರಾತ್ರಿ ಅಂತಾರೆ ಮುರಳೀಧರ ಶಿವಮೊಗ್ಗದಿಂದ. ಜಯಪುಟ್ಟಸ್ವಾಮಿ ಕೆನಡಾದಿಂದ ಕಲಿಸ್ತಾರೆ. ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡ್ಬರ್ತಾ ಇದೆ, ನೀವು ಪ್ರಸಾರ ಮಾಡ್ತಾ ಇರೋ ಹಾಡುಗಳು ತುಂಬಾ ಚೆನ್ನಾಗಿವೆ ಮೇಡಮ್. ಸದಾನಂದ ಚಿತ್ರದ ಹಾಡುಗಳು ಹಾಗೂ ಕಪ್ಪು ಬಿಳುಪು ಚಿತ್ರದ ಹಾಡುಗಳು ಸೊಗಸಾಗಿವೆ. ಸದಾನಂದ ಚಿತ್ರ ನಾವು ಕಾಲೇಜಿನಲ್ಲಿ ಓದುವಾಗ ಚಿಕ್ಕಮಗಳೂರಲ್ಲಿ ಚಿತ್ರದ ಶೂಟಿಂಗ್ ನಡೀತು. ನನ್ನ ಗೆಳತಿ ಅಣ್ಣ ಈ ಚಿತ್ರದ ತಂಡದಲ್ಲಿ ಮ್ಯಾನೇಜರ್ ಆಗಿದ್ರು, ನಮಗೂ ಕೂಡ ಶೂಟಿಂಗ್ ನೋಡಲು ಕರೆದಿದ್ರು. ನಾವುಗಳು ಗೆಳತಿಯರೆಲ್ಲ ಸೇರಿ ಹೋಗಿದ್ವಿ ಮೇಡಮ್. ನಮಗೂ ಒಂದು ಚಿತ್ರದ ಶೂಟಿಂಗ್ ಅಲ್ಲಿ ಭಾಗವಹಿಸಲು ಹೇಳಿದ್ರು. ನಾವು ಹೊರಟಿದ್ವಿ, ನಮ್ಮ ಬಸ್ಸು ಈ ಹಾಡಿನಲ್ಲಿ ಒಂದಷ್ಟು ಜನರಿಗೂ ಭಾಗವಹಿಸಲಿಕ್ಕೆ ತಿಳಿಸಿದ್ರು. ಆ ಹಾಡಿನಲ್ಲಿ ಎಂ.ಎಸ್. ಸತ್ಯ ಅವರಿಗೆ ಎಲ್ಲರೂ ಸೇರಿ ಬೆನ್ನಿಗೆ ಹೊಡೆಯಲು ಹೇಳಿದ್ರು. ಇದನ್ನು ನಾವೆಲ್ಲರೂ ಸೇರಿ ಬೆನ್ನಿಗೆ ಹೊಡೆದಿದ್ವಿ ಮೇಡಮ್. ನನಗೆ ಆ ಹಾಡು ಆ ಶೂಟಿಂಗ್ ನೋಡಿದ್ದು ಇವತ್ತು ನೀವು ಪ್ರಸಾರ ಮಾಡಿದ್ದು ಕೇಳಿ ತುಂಬಾ ಖುಷಿಯಾಯ್ತು, ನೆನಪು ಆಯ್ತು. ಹಾಡು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಡುಗಳನ್ನು ಕೂಡ ತುಂಬಾ ಚೆನ್ನಾಗಿವೆ ಅಂತ ಹೇಳಿ ಅವರು ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ ಕೆನಡಾದಿಂದ. ಹಾಗೆ ಭದ್ರಾವತಿ ಓಕೆ ಮೇಡಮ್. ಆರ್ ರತ್ನ ಅವರ ಸಂಗೀತ ನಿರ್ದೇಶನದ ಚಿತ್ರಗಳ ಹಾಡುಗಳು ಒಂದು ದಿನ ವಿಶೇಷವಾಗಿ ಪ್ರಸಾರ ಮಾಡಿ ಎಂದರೆ ಈರಣ್ಣ ಮುದನೂರಿಂದ ನೋಡೋಣ. ಹಾಗೆ ಈ ಗೀತೆ ನಾನು ಇವತ್ತೇ ಮೊದಲು ಕೇಳ್ತಾ ಇರೋದು ಮೇಡಮ್ ಅಂತಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ. ಓಕೆ ಹಾಗೆ ಶ್ಯಾಮ ಸುರೇಶ್ ಬಿಹೆಚ್ ರಸ್ತೆ ಭದ್ರಾವತಿಯಿಂದ ನಮಸ್ತೆ ಮೇಡಮ್. ನೀವು ಈಗ ಪ್ರಸಾರ ಮಾಡಿದ ಎಲ್ಲ ಗೀತೆಗಳು ತುಂಬಾ ಚೆನ್ನಾಗಿದ್ವು, ಅದರಲ್ಲೂ ಕಪ್ಪು ಬಿಳುಪು ಹಾಗೂ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಗೀತೆಗಳು ನನ್ನ ಬಾಲ್ಯದ ದಿನಗಳನ್ನ ನೆನಪಿಸಿದ್ವು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನಾನು ನಂಜುಂಡ ಚಿಂತಾಮಣಿ ನಗರದಿಂದ. ವಸ್ತು ಸಂಗ್ರಹಾಲಯದ ಕುರಿತ ಕಾರ್ಯಕ್ರಮ ಹಾಗೂ ಪ್ರಸ್ತುತ ಹಳೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇವೆ. ಎಲ್ಲ ಆಕಾಶವಾಣಿ ಶ್ರೋತೃವೃಂದಕ್ಕೂ ಹಾಗೂ ನಿಮಗೂ ಶುಭರಾತ್ರಿ ಅಂತ ಕಳಿಸ್ತಾ ಇದ್ದಾರೆ. ಓಕೆ ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ನಿಮ್ಮ ನಿರೂಪಣೆ ಕೂಡ ಹಿತವಾಗಿದೆ ಮೇಡಮ್. ನಾವು ನಮ್ಮ ಕುಟುಂಬದವರೆಲ್ಲರೂ ಹೊರಗಡೆ ಸುರಿಯುವ ಮಳೆ ಸದ್ದಿನಲ್ಲಿ ಇಂಪಾದ ಹಾಡುಗಳು ಒಳ್ಳೆಯ ನಿದ್ದೆ ತರಿಸ್ತಾ ಇದೆ ಶುಭರಾತ್ರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಶುಭರಾತ್ರಿ ಹೇಳಲಿಕ್ಕೆ ಇನ್ನೂ ಸಮಯ ಇದೆ ಅಲ್ವಾ? ಹಾಗಿದ್ರೆ ಕಾರ್ಯಕ್ರಮದ ಕಡೆಯ ಗೀತೆ ಹಾಗೂ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಕಡೆಯ ಗೀತೆಯನ್ನು ಕೇಳೋಣ ಎಸ್ ಜಾನಕಿ ಅವರ ಕಂಠದಲ್ಲಿ. ಈ ಚಿತ್ರದ ಎಲ್ಲ ಗೀತೆಗಳಿಗೂ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು ಸಾಹಿತ್ಯ ಒದಗಿಸಿದ್ರೆ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಬನ್ನಿ ಕೇಳೋಣ ಕಾರ್ಯಕ್ರಮದ ಕಡೆಯ ಗೀತೆ.

0: ಜಾರದೆ
1: ಹಾಗೆ ಕೇಳಿದ್ರೆ ಕಡೆಯದಾಗಿ ಒಂದು ಸಂದೇಶ ನೋಡ್ಬಿಡೋಣ. ವೀಣೆಯಲ್ಲ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ಈಗ ಪ್ರಸಾರವಾದ ಎಲ್ಲ ಹಳೆಯ ಚಿತ್ರಗೀತೆಗಳು ಬಹಳ ಚಂದವಾಗಿ ಮೂಡಿ ಬಂದವು. ಮೊದಲು ಸರಿಯಾಗಿ ಕೇಳ್ತಾ ಇರಲಿಲ್ಲ. ಆಮೇಲೆ ಕಪ್ಪು ಬಿಳುಪು, ಕರುಣಿಯೇ ಕುಟುಂಬದ ಕಣ್ಣು ಚಿತ್ರದ ಗೀತೆಗಳು ಬಹಳ ಚಂದವಾಗಿ ಕೇಳಿ ಬಂದವು. ಧನ್ಯವಾದಗಳು ವಿದ್ಯಾ ಮೇಡಮ್, ಶುಭರಾತ್ರಿ ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ. ಹೌದಲ್ವಾ, ಮಳೆ ಎಲ್ಲ ಕಡೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದೇನೋ, ಕೇಳಿಲ್ಲ ಅಂತ ಅನ್ಸುತ್ತೆ. ಆಯ್ತು, ಕೇಳ್ತಾ ಇದ್ದೀರಲ್ಲ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇದೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಅಂತ ಹೇಳ್ತಾ ಇನ್ನೀಗ ಸಮಯ 11 ಗಂಟೆ ಆಗ್ತಾ ಇದೆ. ಕೇಳಿದ್ರೆ ಈ ಗೀತೆಯ ನಂತರ ನಾವು ಸರಿಯಾಗಿ 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರಕ್ಕೆ ಹೋಗೋಣ. ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ. ನಾನು ಇಷ್ಟೊತ್ತು ನಿಮ್ಮ ಜೊತೆಗೆ ಇದ್ದಿದ್ದು ವಿದ್ಯಾಕಾರ್ ಅಂತ. ಇಲ್ಲಿವರೆಗೂ ಸಂದೇಶ ಕಳಿಸಿ ನನ್ನ ಜೊತೆಗೆ ಇದ್ದಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.
2: ನಾನು